ಆಕಾಶವಾಣಿ ಮಂಗಳೂರು. ಇಂದು ಸೋಮವಾರ, ರಾಷ್ಟ್ರೀಯ ಶಕವರ್ಷ 1948, ಜ್ಯೇಷ್ಠ ಮಾಸದ 25ನೇ ದಿನ, ಅಂದರೆ 2026ನೇ ಇಸವಿ, ಜೂನ್ ತಿಂಗಳ 15ನೇ ತಾರೀಕು. ಈಗ ಸಮಯ 5:58:40. ಮೀಡಿಯಂ ವೇವ್ ತರಂಗಾಂತರ 275.5 meters, 1089 kHz, ಎಫ್ಎಂ ಕಂಪನಾಂಕ 100.3 MHz ನಮ್ಮ ಈ ದಿನದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ, ಬೆಳಗ್ಗಿನ ಈ ಪ್ರಸಾರಕ್ಕೆ ಸ್ವಾಗತ. ಶ್ರೋತೃಗಳೇ, ನಿಮ್ಮ ಜೊತೆ ನಾನು ಗಾಯತ್ರಿ ನಾನಿಲ್.

ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಕನಕದಾಸರ ಕೀರ್ತನೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಶಾಂತಾ ಸಕ್ಸೇನಾ ಮತ್ತು ಮನಮೋಹನ ಪಹಾಡಿ ಹಾಡಿರುವ ಸಾಂಪ್ರದಾಯಿಕ ರಚನೆ ಮೇರಿ ಮಾತೃಭೂಮಿ.

0: ಆಕಾಶವಾಣಿ ಮಂಗಳೂರು, ಸಮಯ 6:30. ಇದೀಗ ಚಿಂತನ ರಾಧಾಕೃಷ್ಣ ಕಲ್ಚಾರ್ ಅವರಿಂದ.
1: ಈ ವಿಶ್ವದ ಸಕಲ ಜೀವ ಸಮುದಾಯಗಳಿಗಿಂತ ಮಾನವನು ಭಿನ್ನವಾಗಿರುವುದು ಅವನಿಗಿರುವ ಮಾತು ಎಂಬ ಶಕ್ತಿಯಿಂದ. ನಮಗೆ ಸಂವಹನಕ್ಕೆ ಮಾತು ಅನಿವಾರ್ಯ. ವ್ಯವಹಾರಕ್ಕೂ ಮಾತು ಬೇಕು, ಭಾವನೆಗಳ ಪ್ರಕಟಣೆಗೂ ಮಾತು ಬೇಕು. ಮಾತು ನಮ್ಮ ವ್ಯಕ್ತಿತ್ವದ ದ್ಯೋತಕವೂ ಹೌದು. ಹಾಗಾಗಿ ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸಕಲ ಸಂಪದವು ಲೋಕಕ್ಕೆ ಮಾತೆ ಮಾಣಿಕವು ಎಂದಿದ್ದಾನೆ ಸರ್ವಜ್ಞ. ಮಾತು ನಮ್ಮ ಸುಖ ಹಾಗೂ ದುಃಖ ಎರಡಕ್ಕೂ ಕಾರಣವಾಗಬಲ್ಲುದು. ಮಾತು ನಗೆಯನ್ನು ಉಕ್ಕಿಸೀತು, ಸಿಟ್ಟನ್ನೂ ಭರಿಸೀತು. ನಾವಾಡುವ ಮಾತು ಘನತೆಯಿಂದ ಕೂಡಿದ್ದರೆ ಅದನ್ನು ಕೇಳಿದವನಿಗೆ ನಮ್ಮ ಕುರಿತು ಗೌರವ ಮೂಡುವುದು. ರಾಮಾಯಣದಲ್ಲಿ ಒಂದು ಕಡೆ ಮಾತಿನ ಘನತೆಯ ಪ್ರಸ್ತಾಪ ಬರುತ್ತದೆ. ಮಾತು ಹೇಗಿರಬೇಕು ಎಂಬುದನ್ನು ಸೋದಾಹರಣ ತಿಳಿಸುವ ಸಂದರ್ಭ ಅದು. ಪಂಪಾ ಸರೋವರದ ತೀರದಲ್ಲಿ ಹನುಮಂತ ಶ್ರೀರಾಮ ಲಕ್ಷ್ಮಣರನ್ನು ಮೊದಲ ಬಾರಿ ಸಂಧಿಸಿ ನೀವು ಯಾರು ಎಂದಿತ್ಯಾದಿಯಾಗಿ ಮಾತನಾಡಿಸುತ್ತಾನೆ. ಆಗ ಅವನ ಮಾತುಗಳನ್ನು ಕೇಳಿದ ರಾಮ ಅವನ ಮಾತಿನ ಕುರಿತು ಹೇಳುವ ಅಭಿಪ್ರಾಯ ಗಮನಾರ್ಹ. ಅವನು ಹೇಳುತ್ತಾನೆ, ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತಂ ಅದೃತಂ. ಅವನ ಮಾತುಗಳಲ್ಲಿ ಅವಿಸ್ತರ, ಅಸಂದಿಗ್ಧ, ಅವಿಲಂಬಿತ, ಅದೃತ ಗುಣಗಳಿವೆ. ಅವಿಸ್ತರ ಅಂದರೆ ಅತಿಯಾದ ವಿಸ್ತಾರವಿಲ್ಲದಿರುವುದು. ಸಂಕ್ಷೇಪವಾಗಿ ತಾನು ಹೇಳಬೇಕಾದುದನ್ನು ಮಿತವಾದ ಪದಗಳಲ್ಲಿ ಹೇಳುವುದು. ಅಸಂದಿಗ್ಧ ಅಂದರೆ ಸಂದಿಗ್ಧಕ್ಕೆ ಎಡೆಮಾಡುವ, ಹಾಗೋ ಅಥವಾ ಹೀಗೋ ಎಂಬ ಸಂದೇಹಕ್ಕೆ ಆಸ್ಪದವಿಲ್ಲದಂತೆ ಸ್ಫುಟವಾದ, ಸೂಕ್ತವಾದ ಪದಗಳಿಂದ ಕೂಡಿದ ಮಾತುಗಳು. ವಿಲಂಬಿತ ಅಂದರೆ ತೀರ ನಿಧಾನಗತಿಯಿಂದ ಆಡುವುದು, ಒಂದು ಪದದಿಂದ ಇನ್ನೊಂದು ಪದಕ್ಕೆ ಬಹಳ ಅಂತರವಿರುವುದು. ಹನುಮಂತನ ಮಾತಿನಲ್ಲಿ ಆ ದೋಷವಿಲ್ಲ. ಅದೃತ ಅಂದರೆ ಅತಿ ವೇಗವಾದ ಮಾತುಗಳೂ ಅಲ್ಲ, ಹದವಾದ ಲಯವುಳ್ಳ, ಅರ್ಥ ಸ್ಪಷ್ಟತೆಯುಳ್ಳ ಮಿತವಾದ ಮಾತುಗಳು ಹನುಮಂತನವು ಅನ್ನುತ್ತಾನೆ ರಾಮ. ಯೋಚಿಸಿದ್ದನ್ನು ಯಥಾವತ್ತು ಭಾಷೆಯಲ್ಲಿ ಪ್ರಕಟಿಸಬಲ್ಲ ಸಾಮರ್ಥ್ಯ ಹನುಮಂತನಿಗಿತ್ತು. ಇದು ಹನುಮಂತನ ವೈಶಿಷ್ಟ್ಯವನ್ನು ಕುರಿತು ಹೇಳಿದ್ದಾದರೂ ಆದರ್ಶವಾದ ಮಾತು ಹೇಗಿರಬೇಕು ಎನ್ನುವುದಕ್ಕೆ ವ್ಯಾಖ್ಯಾನವೂ ಹೌದು. ನಮ್ಮ ಯಕ್ಷಗಾನ ತಾಳಮದ್ದಲೆಗಳಲ್ಲಿ ಮಾತೇ ಮಾಧ್ಯಮ. ಇಲ್ಲಿ ಮಾತಿನ ಅತಿವಿಸ್ತಾರ ಸಹಜ. ಆದರೆ ಇಲ್ಲಿಯೂ ಮಿತವಾದ ಮಾತಿಗೆ ಬಹಳ ಬೆಲೆಯುಂಟು. ಕೇಳುಗರಲ್ಲಿ ಪ್ರಜ್ಞಾವಂತರು ಇದ್ದಾಗ ಮಾತಿನ ಧ್ವನಿಶಕ್ತಿಗೆ, ಕಾವ್ಯಾತ್ಮಕ ಅಭಿವ್ಯಕ್ತಿಗೆ ಸ್ಪಂದನವೂ ಇರುತ್ತದೆ. ಮಾತನಾಡುವವನು, ಶ್ರೋತೃವು ಮಾತಿನ ಬೆಲೆ ತಿಳಿದವರಾದರೆ ಅದು ಮಾತಿನ ಮಂಟಪವೋ ತೋರಣವೋ ಆಗುವುದು. ಇಲ್ಲವಾದರೆ ಮಾತಿನ ಅತಿವೃಷ್ಟಿಯಷ್ಟೇ ಪ್ರಾಪ್ತಿ. ಸೂಕ್ಷ್ಮ ಗ್ರಹಿಕೆ ಇದ್ದವನಿಗೆ ಈ ಅತಿವೃಷ್ಟಿ ಹೊರಲಾಗದ ಭಾರ, ಇಲ್ಲದವನಿಗೆ ಅದ್ಭುತ. ಈ ಅದ್ಭುತದಲ್ಲಿ ಅರ್ಥವೂ ಧ್ವನಿಯೂ ಅನಾಥವಾಗುತ್ತವೆ, ಅಂದರೆ ಅವುಗಳಿಗೆ ಬೆಲೆ ಇರುವುದಿಲ್ಲ. ಮಾತನ್ನು ಆಡುವವನು ಆಡುವ ಮೊದಲು ಯೋಚನೆ ಮಾಡಿರಬೇಕು. ಮಾತನ್ನು ಕೇಳಿದವನು ಆ ಬಳಿಕ ಅದರ ಕುರಿತು ಯೋಚಿಸುವಂತೆ ಇರಬೇಕು. ಹುರುಳಿಲ್ಲದ ಮಾತು ಕೇಳಿದವನು ಅದನ್ನು ಚಿಂತಿಸುವುದಿಲ್ಲವಷ್ಟೇ. ಆದುದರಿಂದ ವ್ಯವಹಾರದಲ್ಲಾಗಲಿ ವೇದಿಕೆಯಲ್ಲಾಗಲಿ ಮಾತನಾಡುವ ಮೊದಲು ಯೋಚಿಸುವ, ಯೋಚನೆಯನ್ನು ಸುಸಂಬದ್ಧವಾಗಿ ಅಭಿವ್ಯಕ್ತಿಸುವ ಸಾಮರ್ಥ್ಯವಿದ್ದವನಿಗೆ ಸಂವಹನ ಸುಲಭ. ಇನ್ನೊಂದು ಸೂಕ್ಷ್ಮ ಎಂದರೆ ಕೇಳುವವನೂ ಮಾತಿನ ಮೌಲ್ಯವನ್ನು ಅರಿತವನಾಗಿರಬೇಕು. ಆಗ ದಿನನಿತ್ಯದ ಸಂಭಾಷಣೆಯೂ ಆಸ್ವಾದ್ಯವಾದ ಕಾವ್ಯವಾದೀತು. ಮಾತನಾಡುವವರಿಗೂ ಅದನ್ನು ಕೇಳುವವರಿಗೂ ಒಂದು ರಸಾನುಭೂತಿ ಉಂಟಾದೀತು. ಇಂತಹ ಉತ್ಕೃಷ್ಟತೆಯು ಮಾತಿನ ಮೌಲ್ಯವನ್ನು ಬಹಳ ಎತ್ತರಕ್ಕೆ ಏರಿಸುವುದು.
0: ಇದುವರೆಗೆ ರಾಧಾಕೃಷ್ಣ ಕಲ್ಚಾರ್ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಷ್ಮಾ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ಸಂಗೀತಾ ಬಾಲಚಂದ್ರ ಮತ್ತು ಪುಷ್ಪಲತಾ ಚಂದ್ರಹಾಸ್ ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 SMS ಮೆಲಡೀಸ್, ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾವಾಣಿ, ಕೂಟ ಮಹಾಜಗತ್ತು ಮಹಿಳಾ ವೇದಿಕೆ ಬೆಳ್ತಂಗಡಿ ಇಲ್ಲಿನ ಸದಸ್ಯೆ

ಇದರಿಂದ ಕಾರ್ಯಕ್ರಮ ವೈವಿಧ್ಯ. 11:30 ಶಾಸ್ತ್ರೀಯ ಸಂಗೀತ, ಕೆವಿ ಕೃಷ್ಣನ್ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ, ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ್. ಬಳಿಕ ಎನರ್ಜಿ ಬೂಸ್ಟರ್ ಕಲ್ಪನಾ ಹೆಗಡೆ ಅವರಿಂದ ಲಘು ದಾಟಿಯ ಭಾಷಣ ಕೇಳುವಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ, ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕ ಡಾ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಗ್ರಾಮ ಸಡಕ್ ಯೋಜನೆ, ಈ ಕುರಿತು ವಿವೇಕಾದಿತ್ಯ ಕಣಿಯಾಲ ಅವರಿಂದ ಮಾಹಿತಿ ಕೇಳುವಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, ಶಾಂತಾ ಜಯತೀರ್ಥ ಹಾಡಿರುವ ವಚನಗಳು. 1:30 ನನ್ನ ರಾಗತಾನ ಪಲ್ಲವಿ, ಸರಣಿ ಕಾರ್ಯಕ್ರಮದ 21ನೆಯ ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಮೆಚ್ಚಿನ ಹಾಡುಗಳ ಕಾರ್ಯಕ್ರಮ, ಪ್ರಸ್ತುತಿ ಶ್ಯಾಮಲಾ ಜಗದೀಶ್ ಆಚಾರ್ಯ ಕುಲಶೇಖರ. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಹಿಂದಿ ಪಾಠ, ಗುರುಗಳು ರೇವತಿ ಶೇಂಡುರಿ, ವಿದ್ಯಾರ್ಥಿ ಶ್ರೇಯಾ ಭಟ್. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ, ಪುತ್ತೂರಿನ ರಾಮಚಂದ್ರ ಜೋಯ್ಸಾ ಅವರ ತಾರಸಿ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಿಸುವವರು ರಜನಿ ಭಟ್. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿ ವಿನೀತ್ ಪಿ ಅವರಿಂದ ಹಾಡುಗಾರಿಕೆ, ನಂತರ ಅನುರಾಧ ವಿ ಭಟ್ ಅವರಿಂದ ದೇವರನಾಮಗಳು, ಬಳಿಕ ನೇತ್ರಾ ಅವರಿಂದ ಭಾಷಣ. ಅಂತರಂಗದ ತೀರ್ಥಯಾತ್ರೆ, ಅಕ್ಕಿಯಿಂದ ಅನ್ನದವರೆಗೆ. ರಾತ್ರಿ 8:30 ತುಳು ಕಾರ್ಯಕ್ರಮ, ದಿವಾಕೊಕ್ಕಡ ಅವರಿಂದ ಸ್ವರಚಿತ ಕವನಗಳ ವಾಚನ. 9:15 ಸ್ಪಾಟ್ಲೈಟ್, 9:30 ಚಿತ್ರಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಧರ್ಮಸ್ಥಳ ಅಣ್ಣುದೇವಾಡಿಗ ಮತ್ತು ಬಳಗದವರಿಂದ ನಾದಸ್ವರವಾದನ. 10:30 ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, ವಿಷಯ ವಿದೇಶ ನೀತಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ತತ್ವಪದ ಕೇಳಿದಿರಿ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ.
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಪ್ರಕೃತಿಯ ಮಧ್ಯೆ ತೆಗೆದ ಚಿತ್ರಣ ತುಂಬಾ ನನಗೆ ಇಷ್ಟವಾಯಿತು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಕೇಳುಗರೆ, ಇಂದಿನ ನನ್ನ ರಾಗ ತಾನ ಪಲ್ಲವಿ

0: ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಶ್ಯಾಮಲಾ ಜಗದೀಶ್ ಆಚಾರ್ಯ ಕುಲಶೇಖರ.
1: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ: ಕಣ್ಣಿನ ಸ್ವಾಸ್ಥ್ಯಕ್ಕೆ ಆಹಾರ ಪಥ್ಯ. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ.
2: ಆಯುರ್ವೇದದಲ್ಲಿ ಕಣ್ಣಿನ ಸ್ವಾಸ್ಥ್ಯಕ್ಕೆ ಬೇರೆ ಬೇರೆ ರೀತಿಯ ದಿನಚರ್ಯ, ಋತುಚರ್ಯ ಮುಂತಾದ ಪರಿಪಾಲನೆಗಳ ಉಲ್ಲೇಖ ಮಾಡಿದ್ದಾರೆ. ಪಥ್ಯಗಳ ಬಗ್ಗೆ ಹೇಳೋದಾದ್ರೆ, ದಿನನಿತ್ಯದ ಆಹಾರದಲ್ಲಿ ಬಾಳೆಹಣ್ಣು, ತುಪ್ಪ, ಹಾಲು, ಹೆಸರುಕಾಳು, ಷಷ್ಟಿಕಶಾಲಿ, ಸೊಪ್ಪು ತರಕಾರಿ, ಹಾಗಲಕಾಯಿ, ನುಗ್ಗೆಕಾಯಿ, ಕ್ಯಾರೆಟ್ ಮುಂತಾದ ಕೇಸರಿ ಬಣ್ಣದ ತರಕಾರಿ ಹಣ್ಣುಗಳನ್ನು ಹೆಚ್ಚು ಸೇವಿಸುವುದರಿಂದ, ಅಂದರೆ ಇದು ವೈಟಮಿನ್ ಎಯನ್ನು ಹೆಚ್ಚು ಹೊಂದಿರುತ್ತದೆ. ಈ ಪದಾರ್ಥಗಳು, ಇವುಗಳ ಸೇವನೆ ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿಯಾಗಿವೆ. ಅಪಥ್ಯ ಆಹಾರ ಅಂತ ಹೇಳಿದರೆ ಹೆಚ್ಚು ಉಪ್ಪನ್ನು ಸೇವಿಸುವುದು, ಉಪ್ಪಿನಕಾಯಿ ಅಥವಾ ಎಣ್ಣೆಯಲ್ಲಿ ಕರಿದ ಪದಾರ್ಥ, ಒಣ ಆಹಾರ, ಅತಿಯಾದ ಖಾರ ಪದಾರ್ಥಗಳು ಕಣ್ಣಿಗೆ ಹಾನಿ ಮಾಡ್ತವೆ. ಜೀವನ ಶೈಲಿಯಲ್ಲಿ ನಿಯಮಿತವಾದ ನಿದ್ರೆ, ಕೆಲಸದ ಮಧ್ಯೆ ರೂಲ್ ಆಫ್ 20 ಅಂತ ಹೇಳ್ತಾರೆ, ಅಂದರೆ 20 ನಿಮಿಷಗಳಿಗೊಮ್ಮೆ 20 ಸೆಕೆಂಡ್ ಕಾಲ 20 ಮೀಟರ್ ದೂರದ ವಸ್ತುವನ್ನು ವೀಕ್ಷಿಸಬೇಕು, ಹಾಗೂ 20 ಸಲ ಕಣ್ಣನ್ನು ಮಿಟುಕಿಸುವುದರಿಂದ ಕಣ್ಣಿನ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಕಣ್ಣುಗಳ ಆರೋಗ್ಯವನ್ನು ಕಾಪಾಡುವುದು ಪ್ರತಿಯೊಬ್ಬರ ಆದ್ಯ ಮುಖ್ಯವಾದ ಕರ್ತವ್ಯವಾಗಿದೆ. ಕಣ್ಣಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷಿಸದೆ ನಿಯಮಿತವಾಗಿ ಪರೀಕ್ಷೆ ಮಾಡಿಸಿಕೊಳ್ಬೇಕು. ಸರಿಯಾದ ಆಹಾರ, ವಿಹಾರ ಹಾಗೂ ಆಯುರ್ವೇದಿಯ ಚಿಕಿತ್ಸೆ ಮೂಲಕ ದೃಷ್ಟಿಯನ್ನು ಉತ್ತಮವಾಗಿಡಬೇಕು. ಈಗಾಗಲೇ ತಿಳಿಸಿರುವ ಕ್ರಮಗಳು, ವಿಧಾನಗಳು ರೋಗಿಯ ಪ್ರಾಕೃತಿಕ ದೇಹ ಸಂಯೋಜನೆ, ಅಂದರೆ ಪ್ರಕೃತಿ ಅಂತ ಹೇಳ್ತಾರೆ, ವಯಸ್ಸು ಅಥವಾ ಸ್ಥಿತಿಯನ್ನು ಅನುಸಾರವಾಗಿ ಆಯ್ಕೆ ಮಾಡಲಾಗುತ್ತದೆ. ಸದಾ ಆಯುರ್ವೇದ ವೈದ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ಈ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅಂತ ನಾನು ಸಲಹೆ ನೀಡುತ್ತೇನೆ. ಇನ್ನು 40 ವರ್ಷ ಮೇಲ್ಪಟ್ಟವರು ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕು.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ: ಕಣ್ಣಿನ ಸ್ವಾಸ್ಥ್ಯಕ್ಕೆ ಆಹಾರ ಪಥ್ಯ. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಕೇಳುಗರೆ, ಮಳೆಗಾಲದಲ್ಲಿ ಸಿಡಿಲಿನ ಅಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕೆಲವೊಂದು ಸಲಹೆಗಳು ಇಲ್ಲಿವೆ. ಗುಡುಗು ಮಿಂಚು ಬರುವ ಹಾಗಿದ್ರೆ ತಗ್ಗು ಪ್ರದೇಶಕ್ಕೆ ಹೋಗಿ ನಿಲ್ಲಿ. ನದಿ ಕೆರೆ ಸಮುದ್ರದ ನೀರಿನಲ್ಲಿದ್ದರೆ ತಕ್ಷಣ ಹೊರಬನ್ನಿ. ಯಾವುದೇ ಇಲೆಕ್ಟ್ರಾನಿಕ್ ಕಂಬ, ವಿದ್ಯುತ್ ಕಂಬ, ಮೊಬೈಲ್ ಟವರ್ ಹತ್ತಿರ ನಿಲ್ಲಬೇಡಿ. ಮನೆಯಲ್ಲಿದ್ದಾಗ ಗೋಡೆಯನ್ನು ಸ್ಪರ್ಶಿಸದೆ ಕೋಣೆಯ ಮಧ್ಯದಲ್ಲಿ ಇರಿ. ಕಂಪ್ಯೂಟರ್ ಟಿವಿಗಳನ್ನು ಆಫ್ ಮಾಡಿ ಪ್ಲಗ್ನಿಂದ ವೈರನ್ನು ತೆಗೆಯಿರಿ. ಮಳೆಯೊಂದಿಗೆ ಗುಡುಗು ಮಿಂಚು ಇದ್ದಾಗ ಪ್ರಯಾಣ ಮಾಡದೇ ಇರುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಗಿಡ ಮರಗಳ ಕೆಳಗಡೆ ನಿಲ್ಲಬೇಡಿ. ಫೋನಿನಲ್ಲಿ ಮಾತನಾಡುವುದು, ಇಂಟರ್ನೆಟ್ ಬಳಕೆ, ಫೋನ್ ಚಾರ್ಜ್ ಮಾಡುವುದು ಬೇಡವೇ ಬೇಡ. ಬಯಲಿನಲ್ಲಿ ಇರಲೇಬೇಕಾದ ಸಂದರ್ಭವಿದ್ದರೆ ನಿಮ್ಮ ತಲೆಯನ್ನು ಮೊಣಕಾಲುಗಳ ನಡುವೆ ಹುದುಗಿಸಿ ಬಾಗಿ ಕುಳಿತುಕೊಳ್ಳಿ. ಮನೆ ಇಲ್ಲವೇ ಕಟ್ಟಡಗಳಿಂದ ಹೊರಬರಬೇಡಿ. ಮನೆಗೆ ಮಿಂಚು ನಿರೋಧಕ ಅರ್ಥಿಂಗ್ ವ್ಯವಸ್ಥೆಯನ್ನು ಅಳವಡಿಸುವಂತಹದ್ದು ಒಳ್ಳೆಯದು.

0: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
1: ಕರ್ನಾಟಕದ ಕರಾವಳಿ ಪ್ರದೇಶದ ಭತ್ತ ಬೆಳೆಯುವ ಬಯಲು ಅಥವಾ ನೆರೆ ಪೀಡಿತ ಗದ್ದೆಗಳು ಪ್ರಮುಖವಾಗಿ ಕೇವಲ ಸಾಂಪ್ರದಾಯಿಕ ತಳಿಗಳಿಗೆ ಮಾತ್ರ ಸೀಮಿತವಾಗಿವೆ. ಆದರೆ ಈ ತಳಿಗಳು ಸಾಮಾನ್ಯವಾಗಿ ಎತ್ತರವಾಗಿ ಬೆಳೆಯುವ ಗುಣ ಹೊಂದಿದ್ದು ಸುಲಭವಾಗಿ ನೆಲಕ್ಕೆ ಉರುಳುವ, ರಾಸಾಯನಿಕ ಗೊಬ್ಬರಗಳಿಗೆ ಸ್ಪಂದಿಸದ ಮತ್ತು ಕಡಿಮೆ ಇಳುವರಿ ಕೊಡುವ ತಳಿಗಳು. ಸಾಮಾನ್ಯ ದಪ್ಪಗಾತ್ರದ MO4 ಭತ್ತದ ತಳಿಗಳನ್ನು ವ್ಯಾಪಕವಾಗಿ ಕರಾವಳಿ ಕರ್ನಾಟಕದಲ್ಲಿ ಮುಂಗಾರಿನಲ್ಲಿ ಬೆಳೆಯಲಾಗುತ್ತಿದ್ದರೂ ಬಯಲು ಗದ್ದೆಗಳಲ್ಲಿ ಇವು ನೆಲಕ್ಕೆ ಉರುಳುವ ಮತ್ತು ವಾರ ಮಾತ್ರ ನೆರೆ ನೀರಿನಲ್ಲಿ ಮುಳುಗಡೆಗೊಂಡರೂ ಕಡಿಮೆ ಇಳುವರಿಗೆ ಕಾರಣವಾಗುವ ಗುಣಗಳನ್ನು ಹೊಂದಿವೆ. ಕರಾವಳಿ ಪ್ರದೇಶ ಮಳೆಯ ಕಾರಣ ನೆರೆ ಪೀಡಿತವಾಗಿದ್ದು ಇದರಿಂದ ರೈತರು ಕಡಿಮೆ ಆದಾಯ ಹೊಂದುವಂತಾಗಿದೆ. ಆದ್ದರಿಂದ ಬಯಲುಗದ್ದೆಯ ಪರಿಸರಕ್ಕೆ ಸೂಕ್ತವಾಗಬಲ್ಲ ಭತ್ತದ ತಳಿಯ ಅಭಿವೃದ್ಧಿ ಮತ್ತು ಸೂಕ್ತ ಆಯ್ಕೆಯು ಈ ಪ್ರದೇಶದ ರೈತರ ಆದಾಯವನ್ನು ಹೆಚ್ಚು ಮಾಡಬಹುದು. ಹೆಚ್ಚಿನ ಇಳುವರಿ ಸಾಮರ್ಥ್ಯದ ತಳಿಗಳ ಸಂಶೋಧನೆಯಿಂದಾಗಿ ಸಹ್ಯಾದ್ರಿ ಪಂಚಮುಖಿ ಕೆಂಪು ಭತ್ತದ ತಳಿ ಬಯಲು ನೆರೆ ಪೀಡಿತ ಭತ್ತದ ಗದ್ದೆಗಳಿಗೆ ಸೂಕ್ತ ತಳಿಯಾಗಿ ಈಗ ಗುರುತಿಸಲ್ಪಟ್ಟಿದೆ. ಈ ತಳಿ ಮಧ್ಯಮ ಗಾತ್ರದ ಕಾಳುಗಳನ್ನು ಹೊಂದಿದ್ದು ಹೆಚ್ಚು ಇಳುವರಿ ಕೊಡಬಲ್ಲ ಹಾಗೂ ಜೈವಿಕ ಮತ್ತು ಅಜೈವಿಕ ಒತ್ತಡಗಳನ್ನು ತಡೆಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಪಂಚಮುಖಿ ಕೆಂಪು ಭತ್ತದ ತಳಿಯು ಬಯಲು ಗದ್ದೆಗಳಿಗಾಗಿ ಮುಂಗಾರು ಬೆಳೆಯಾಗಿ ಅತ್ಯಂತ ಪ್ರಶಸ್ತವಾದ ತಳಿ. ಈ ತಳಿ ನಿರಂತರವಾಗಿ ಹೆಕ್ಟೇರ್ ಒಂದಕ್ಕೆ ಸುಮಾರು 5600 ಕಿಲೋಗ್ರಾಂನಂತೆ ಇಳುವರಿ ಕೊಟ್ಟಿದ್ದು ಮುಂಗಾರಿನಲ್ಲಿ ಇದು ಸ್ಥಳೀಯ ಹೋಲಿಕೆಯ ತಳಿ MO4ನ ಹೆಕ್ಟೇರ್ಗೆ 1,4850 ಕಿಲೋಗ್ರಾಂ ಇಳುವರಿಗಿಂತಲೂ %14 ಹೆಚ್ಚು ಇಳುವರಿಯನ್ನು ಕೊಟ್ಟಿದೆ. ಹಾಗೆಯೇ ಬಹುತೇಕ ಕ್ಷೇತ್ರ ಪರೀಕ್ಷೆಯಲ್ಲಿ ಹೆಕ್ಟೇರ್ ಒಂದಕ್ಕೆ 5,556 ಕಿಲೋಗ್ರಾಂ ಇಳುವರಿ ಕೂಡ ಇದು ಕೊಟ್ಟಿದೆ. ಇದು ಕಣೆ ಕೀಟ, ಕಾಂಡ ಕೊರೆಯುವ ಹುಳು, ಎಲೆ ಸುರುಳಿ ಕೀಟ ಮತ್ತು ಬೆಂಕಿ ರೋಗಗಳನ್ನು ತಾಳಬಲ್ಲ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಈ ತಳಿ ನೆರೆ ಹಾವಳಿಯನ್ನು 8-12 ದಿನಗಳವರೆಗೆ ತಡೆದು ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದ್ದು ಮಾಗಿದ ಪೈರು ಕೊಯ್ಲಿಗೆ ವಿಳಂಬವಾದರೂ ಮಳೆಗಾಳಿಯಿಂದ ಬೆಳೆಯು ನೆಲಕ್ಕೆ ಬೀಳುವುದಿಲ್ಲ. ಈ ತಳಿಯು ಕೆಂಪು ಬಣ್ಣದ ಮಧ್ಯಮ ಗಾತ್ರದ ಕಾಳು, ಮಧ್ಯಮಾವಧಿ, ಮಧ್ಯಮ ಎತ್ತರ ಅಂದರೆ ಸುಮಾರು 95 cm ಎತ್ತರ, ನೆಲಕ್ಕೆ ಉರುಳದೇ ಇರುವ ಗುಣ, ಸಾಮಾನ್ಯ ಬಿತ್ತನೆಗೆ ಸೂಕ್ತವಾಗುವ ಮತ್ತು ಕಣೆ ಕೀಟ ಇತ್ಯಾದಿ ಪ್ರಮುಖ ಕೀಟ ಮತ್ತು ಬೆಂಕಿ ರೋಗದ ನಿರೋಧಕತ್ವದ ಕಾರಣದಿಂದ ರೈತರಿಗೆ ಇದನ್ನು ಅನುಮೋದಿಸಲಾಗಿರುತ್ತದೆ. ಈ ತಳಿ ಅತ್ಯಂತ ರುಚಿಕರವಾಗಿದ್ದು ಅಲ್ಪ ಪ್ರಮಾಣದ ಪರಿಮಳ, ಕನಿಷ್ಠ ಬೇಯಿಸುವ ಅವಧಿ ಮತ್ತು ಬೇಯಿಸಲು ಕನಿಷ್ಠ ನೀರಿನ ಅಗತ್ಯತೆಯ ಕಾರಣದಿಂದ ಕುಚ್ಚಿಲಕ್ಕಿಯ ತಯಾರಿಕೆಗೆ ಪ್ರಶಸ್ತವಾಗಿದೆ. ಈ ತಳಿ ಕಣೆ ಕೀಟಬಾಧೆಯನ್ನು ತಡೆದು ಬೆಳೆಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಬೆಂಕಿ ಮತ್ತು ಕಂದು ಮಚ್ಚೆ ರೋಗಕ್ಕೆ ಶೀಘ್ರ ಪ್ರತಿರೋಧವನ್ನು ಹೊಂದಿದೆ. ಕೆಂಪು ಭತ್ತದ ಈ ತಳಿ ನೋಡಲು ಆಕರ್ಷಕವಾಗಿದ್ದು ಅನ್ನ ಬೇಯಿಸಲು MO4 ತಳಿಗೆ ಹೋಲಿಸಿದರೆ ಕಡಿಮೆ ನೀರು ಬೇಕು ಮತ್ತು ಬೇಯಿಸಿದ ಅನ್ನ ಮೃದುವಾಗಿದ್ದು ಅಕ್ಕಿ ಊಟಕ್ಕೆ ರುಚಿಯಾಗಿರುತ್ತದೆ. ಈ ತಳಿಯ ಭತ್ತದ ಕಾಳುಗಳು ಭದ್ರಾ ತಳಿಯ ಭತ್ತದಂತೆ ದಪ್ಪ ಮತ್ತು ಮಧ್ಯಮ ಗಾತ್ರವನ್ನು ಹೊಂದಿದ್ದು ಕುಚ್ಚಿಲಕ್ಕಿಯ ಉಪಯೋಗಕ್ಕೆ ಯೋಗ್ಯವಾಗಿರುವುದರಿಂದ ಗ್ರಾಹಕರಲ್ಲಿ ಆದ್ಯತೆಯನ್ನು ಹೊಂದಿದೆ. ಹಸಿರು ಎಲೆಗಳುಳ್ಳ ಎತ್ತರ ನಿಲುವನ್ನು ಹೊಂದಿದ ಈ ತಳಿಯಲ್ಲಿ ಹೆಚ್ಚಿನ ತಂಡೆಗಳನ್ನು ಕಾಣಬಹುದು. ಇದು ಮಧ್ಯಮಾವಧಿ ತಳಿ. ಸುಮಾರು 130-135 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಕರಾವಳಿ ಭಾಗದ ಬಯಲು ಗದ್ದೆಗಳಲ್ಲಿ ಮತ್ತು ಮುಂಗಾರು ಬೆಳೆಯಾಗಿ ಬೆಳೆಯಲು ಇದನ್ನು ಶಿಫಾರಸು ಮಾಡಲಾಗಿದೆ. ಇದು ಎತ್ತರಕ್ಕೆ ಬೆಳೆಯುವುದರಿಂದ ಹುಲ್ಲಿನ ಇಳುವರಿ ಕೂಡ ಹೆಚ್ಚಾಗಿದ್ದು ಈ ತಳಿಗಳಲ್ಲಿ ಜೊಳ್ಳು ಕಡಿಮೆ, ಭತ್ತ ಪುಷ್ಟಿದಾಯಕವಾಗಿದ್ದು ಪ್ರತಿ ಹೆಕ್ಟೇರ್ಗೆ 50-55 ಕ್ವಿಂಟಾಲ್ ಭತ್ತದ ಇಳುವರಿಯನ್ನು ಪಡೆಯಬಹುದು.
0: ರೈತರಿಗೆ ಸಲಹೆ ಕೇಳಿದಿರಿ. ಕೆಳುಗರೆ, ಇಂದಿನ ಕೃಷಿರಂಗದಲ್ಲಿ ಸಾಯಂಕಾಲ 6:50 ಪುತ್ತೂರಿನ ರಾಮಚಂದ್ರ ಜೋಯಿಸಾ ಅವರ ತಾರಸಿ ಕೃಷಿ ಅನುಭವದ ಕುರಿತು ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುವವರು ರಜನಿ ಭಟ್,

ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಫ್ರಾನ್ಸ್ ದೇಶಸ್ಯ ಎವಿಯನ್ ನಗರಂ ಅದ್ಯ ಆರಭ್ಯಮಾಣಸ್ಯ ದ್ವಿಪಂಚಾಶತ್ತಮಸ್ಯ G7 ಶಿಖರ ಸಮ್ಮೇಳನಸ್ಯ ಆಯೋಜನಾಯ ಸಜ್ಜಃ ಅಸ್ತಿ. ಆಲ್ಪಸ್ ಪರ್ವತಶ್ರೇಣ್ಯಾಃ ಲೇಮನಾಖ್ಯ ಸರೋವರಸ್ಯ ಚ ಮಧ್ಯೆ ಸ್ಥಿತಂ ಸುರಮ್ಯಂ ಲೆಕ್ಸ್ಯಾಂಡ್ ನಗರಂ ವೈಶ್ವಿಕಕೂಟನೀತೇಃ ಕೇಂದ್ರರೂಪೇಣ ಪರಿವರ್ತಿತಮಸ್ತಿ. ಯತ್ರ ನೇತಾರಃ ಪ್ರತಿನಿಧಯಶ್ಚ ತ್ರಿದಿವಸೀಯೇಸ್ಮಿನ್ ಕಾರ್ಯಕ್ರಮೇ ಆಗಚ್ಛಂತಿ. ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿಃ ಇಮ್ಯಾನುವಲ್ ಮ್ಯಾಕ್ರಾನ್ ಅದ್ಯ ಅಪರಾಹ್ನೆ ಅಮೆರಿಕಾ, ಯುನೈಟೆಡ್ ಕಿಂಗ್ಡಮ್, ಕನಾಡಾ, ಜರ್ಮನಿ, ಇಟಲಿ, ಜಾಪಾನ್ ಇತ್ಯಾದೀನಾಂ G7 ರಾಷ್ಟ್ರಾಣಾಂ ನೇತೃಣಾಂ ಯುರೋಪೀಯ ಪರಿಷದಃ ಯುರೋಪೀಯ ಆಯೋಗಸ್ಯ ಚ ಅಧ್ಯಕ್ಷೈಃ ಸಹ ಔಪಚಾರಿಕ ರೂಪೇಣ ಸ್ವಾಗತಂ ಕರಿಷ್ಯತಿ. ಅಯಂ ಶಿಖರ ಸಮ್ಮೇಳನಂ ತಸ್ಮಿನ್ ಸಮಯೇ ಭವತಿ ಯದಾ ವಿಶ್ವಂ ಭೂರಾಜನೈತಿಕ ಸಂಕಟೈಃ ಆರ್ಥಿಕ ಅನಿಶ್ಚಿತತಯಾ ನೂತನ ಪ್ರೌದ್ಯೋಗಿಕೀನಾಂ ದ್ರುತ ವಿಕಾಸೇನ ಚ ಗ್ರಸಿತಮಸ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಔಟ್ರೀಚ್ ಇತ್ಯೇತೇಷು ಸತ್ರೇಷು ಭಾಗಂ ಗ್ರಹೀಷ್ಯತಿ. ಶಿಖರ ಸಮ್ಮೇಳನೆ ಭಾರತಸ್ಯ ಸಹಭಾಗಿತ್ವೇನ ಪ್ರಮುಖ ವೈಶ್ವಿಕ ವಿಷಯೇಷು ಚರ್ಚಾಸು ಯೋಗದಾನಂ ಕುರ್ವನ್ ವೈಶ್ವಿಕ ದಕ್ಷಿಣಸ್ಯ ಪ್ರಾಥಮಿಕತಾಃ ಚಿಂತಾಃ ಚ ಪ್ರಕಾಶಯಿತುಂ ಅವಸರಾಃ ಪ್ರಾಪ್ಯಂತೆ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನಾ ಇಮ್ಯಾನುವಲ್ ಮ್ಯಾಕ್ರಾನ್ ಇತ್ಯನೇನ ಸಹ ವಿಸ್ತೃತ ಚರ್ಚಾಂ ವಿಧಾಯ ಭಾರತ ಫ್ರಾನ್ಸ್ ವಿಶೇಷ ವೈಶ್ವಿಕ ಸಾಮರಿಕ ಸಹಭಾಗಿತ್ವಂ ಸುದೃಢಂ ಕರ್ತುಂ ಚರ್ಚಾಸು ಭಾಗಂ ಅಗೃಹನ್ ಫ್ರಾನ್ಸ್ ದೇಶಸ್ಯ ನೀಸ್ ನಗರಸ್ಯ ಸ್ವಯಾತ್ರಾ ಸಮಾಪಿತಾ. ವಿದೇಶ ಮಂತ್ರಾಲಯೇನ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಫ್ರಾನ್ಸ್ ದೇಶಸ್ಯ ಯಾತ್ರಾಯಾಃ ಪರಿಣಾಮೇ ವಿಶೇಷ ಸೂಚನಾಃ ಪ್ರದತ್ತಾಃ. ಸೂಚನಾಯಾಂ ವಿದೇಶ ಸಚಿವಃ ವಿಕ್ರಮ ಮಿಸ್ರಿ ಫ್ರಾನ್ಸ್ ಭಾರತ ನವಾನ್ವೇಷಣಸ್ಯ ಮಾರ್ಗಚಿತ್ರಂ ತ್ರಿಂಶೋತ್ತರ ದ್ವಿಸಹಸ್ರಂ ಇತಿ ಅಸ್ಯಾಃ ಯಾತ್ರಾಯಾಃ ಪ್ರಮುಖಂ ಪರಿಣಾಮಂ ಇತಿ ವರ್ಣಿತವಾನ್. ಯಸ್ಯೋದ್ದೇಶ್ಯಂ ಮಹತ್ವಪೂರ್ಣ ಉದಯೋನ್ಮುಖ ಪ್ರೌದ್ಯೋಗಿಕೀಷು ಕೃತ್ರಿಮ ಬುದ್ಧಿಮತ್ತಾ ಸಂಶೋಧನೇಷು ಶೈಕ್ಷಣಿಕ ವಿನಿಮಯೇಷು ಚ ಸಹಯೋಗಂ ಸುದೃಢಂ ಕರ್ತುಮಸ್ತಿ. ಉತ್ತರ ಪ್ರದೇಶಸ್ಯ ಗೌತಮ ಬುದ್ಧ ನಗರಸ್ಯ ಜೇವರ ನಗರೆ ಸ್ಥಿತಾತ್ ನೊಯ್ಡಾ ಅಂತಾರಾಷ್ಟ್ರೀಯ ವಿಮಾನ ಸ್ಥಾನಕಾತ್ ವಾಣಿಜ್ಯ ವಿಮಾನ ಸೇವಾಃ ಅದ್ಯ ಆರಭ್ಯಂತೆ. ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯ ಪ್ರಥಮಂ ವಿಮಾನಂ ಲಖನೌತಃ ಪ್ರಾತಃ 5:07 ಪ್ರಚಾಲಯಿಷ್ಯತೆ. ನೊಯ್ಡಾ ಅಂತಾರಾಷ್ಟ್ರೀಯ ವಿಮಾನ ಸ್ಥಾನಕ್ಕೆ ಪ್ರಾತಃ 5:08 ತದ್ವಿಮಾನಂ ಆಗಮಿಷ್ಯತಿ. ತದನಂತರಂ ನೊಯ್ಡಾ ನಗರಾತ್ ಬೆಂಗಳೂರು ನಗರಂ ಪ್ರತಿ ಪ್ರಥಮಂ ನಿಯಮಿತಂ ವಾಣಿಜ್ಯಿಕ ವಿಮಾನಂ ಅಪಿ ಪ್ರಚಲಿಷ್ಯತಿ. ಏಕಂ ವಿಮಾನಂ ಲಖನೌ ನಗರಂ ಪ್ರತಿ ಪ್ರಸ್ಥಾಷ್ಯತಿ. ಜೇವರಸ್ಯ MLA ಧೀರೇಂದ್ರ ಸಿಂಹೇನ ಸಹ ಪ್ರಥಮೆ ವಿಮಾನೆ 20 ಮಹಿಳಾಭಿಃ ಸಹ 270,000 ಯಾವತ್ ಕೃಷಕಾಃ ಭವಿಷ್ಯಂತಿ. ಏತೇ ಕೃಷಕಾಃ ತೇ ಸಂತಿ ಯೇಷಾಂ ಭೂಮಿಃ ವಿಮಾನ ಸ್ಥಾನಕಸ್ಯ ಕೃತೆ ಅಧಿಗೃಹೀತಾ ಆಸೀತ್. ಲಖನೌ ನಗರಂ ಪ್ರಾಪ್ಯ ಏತೇ ಕೃಷಕಾಃ ಮುಖ್ಯಮಂತ್ರಿಣಾ ಯೋಗಿ ಆದಿತ್ಯನಾಥೇನ ಸಹ ಮಿಲಿತ್ವಾ ಕಾರ್ತಜ್ಞತಾಂ ಪ್ರಕಟಯಿಷ್ಯಂತಿ. ಅದ್ಯ ವಿಶ್ವ ವಾಯು ದಿವಸಃ ಆಚರ್ಯತೆ. ಪವನಶಕ್ತೇಃ ಜಲವಾಯು ಪರಿವರ್ತನಂ ಪ್ರತಿರೋಧೇ ತಸ್ಯಾಂ ಭೂಮಿಕಾಂ ಚ ಪ್ರೋತ್ಸಾಹನಾಯ ಪ್ರತಿವರ್ಷಂ ಜೂನ ಮಾಸಸ್ಯ 5 ಅಯಂ ದಿವಸಃ ಆಚರ್ಯತೆ. ಭಾರತಂ ಅದ್ಯ ಗೋವಾ ರಾಜ್ಯೆ 26,000 ವರ್ಷಸ್ಯ ವೈಶ್ವಿಕ ವಾಯು ದಿವಸ ಸಮ್ಮೇಳನಸ್ಯ ಆಯೋಜನಂ ಕರಿಷ್ಯತಿ. ಸಮ್ಮೇಳನೆ ಸರ್ವಕಾರೇಣ ನಿಯಾಮಕೈಃ ವಿಕಾಸಕೈಃ ನಿರ್ಮಾತೃಭಿಃ ವಿಶೇಷಜ್ಞೈಃ ಚ ಸಹ ಪೂರ್ಣೋಪವೇಶನಂ ಕರಿಷ್ಯತಿ. ಮಹಿಳಾನಾಂ ICC 20x20 ವಿಶ್ವ ಚಷಕ ಕ್ರೀಡಾಯಾಂ ವರ್ಮಿಂಗ್ಹಮ್ ನಗರಸ್ಯ ಎಜ್ವೆಸ್ಟನ್ ನಗರೆ ಗ್ರೂಪೆ ಕ್ರೀಡಾಯಾಂ ಭಾರತೇನ ಪಾಕಿಸ್ತಾನದಲಂ

0: चतुष्षष्टि धावनांकैः पराजितम् इति वार्ताः।
1: ಆಕಾಶವಾಣಿ ಮಂಗಳೂರು ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 7:15 ಸುಗಮ ಸಂಗೀತ, ಸಂಗೀತಾ ಬಾಲಚಂದ್ರ ಮತ್ತು ಪುಷ್ಪಲತಾ ಚಂದ್ರಹಾಸ್ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ಬೆಳಗ್ಗೆ 10:30 ಎಸ್ಎಂಎಸ್ ಮೆಲಡೀಸ್ ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಪ್ರಸಾರವಾಗುವುದು. 11:00 ವನಿತಾವಾಣಿ ಕೂಟ ಮಹಾಜಗತ್ತು ಮಹಿಳಾ ವೇದಿಕೆ ಬೆಳ್ತಂಗಡಿ ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಈ ಮಧ್ಯಾಹ್ನ 12:05 ವನಿತಾ ವಿಹಾರ, ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ್. ಬಳಿಕ ಎನರ್ಜಿ ಬೂಸ್ಟರ್ ಕಲ್ಪನಾ ಹೆಗಡೆ ಅವರಿಂದ ಲಘು ಧಾಟಿಯ ಭಾಷಣ ಪ್ರಸಾರವಾಗುವುದು.

ಈ ಮಧ್ಯಾಹ್ನ 1:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 21ನೇ ಸಂಚಿಕೆ ಕೇಳುವಿರಿ. ಇಂದಿನ ಪ್ರಸ್ತುತಿ ಶ್ಯಾಮಲಾ ಜಗದೀಶ್ ಆಚಾರ್ಯ ಕುಲಶೇಖರ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಈಗ ವಾರ್ತೆಗಳ ವಿವರ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ. ಪ್ರಸ್ತುತ ನೀತಿಗಳು ಮತ್ತು ಕಾರ್ಯಸಾಧ್ಯತೆ ಮಧ್ಯೆ ಹಿರಿಯರ ಹಕ್ಕುಗಳ ರಕ್ಷಣೆ, ಇಳಿವಯಸ್ಸಿನಲ್ಲಿ ನೆಮ್ಮದಿ ಖಾತ್ರಿಪಡಿಸುವತ್ತ ವ್ಯಕ್ತಿ, ಸಮುದಾಯ ಮತ್ತು ಸಂಸ್ಥೆಗಳು ವೃದ್ಧರ ಮೇಲಿನ ದೌರ್ಜನ್ಯವನ್ನು ಗುರುತಿಸಿ ಪರಿಹರಿಸಲು ಜಾಗತಿಕ ಕ್ರಮಕ್ಕೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಯೋಗಕ್ಷೇಮಕ್ಕಾಗಿ ಮಹತ್ವದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಹಿರಿಯ ನಾಗರಿಕರಿಗೆ ಸುಲಭ ಹಾಗೂ ಕೈಗೆಟಕುವ ಸಮಗ್ರ ಆರೋಗ್ಯ ಸೇವೆಯನ್ನು ಒದಗಿಸಲು ನ್ಯಾಷನಲ್ ಪ್ರೋಗ್ರಾಂ ಫಾರ್ ದಿ ಹೆಲ್ತ್ ಕೇರ್ ಆಫ್ ದಿ ಎಲ್ಡರ್ಲಿ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದ್ದು, 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ, ಅನಾರೋಗ್ಯ ಗುಣಪಡಿಸುವಿಕೆ ಮತ್ತು ಅಗತ್ಯವಿದ್ದರೆ ಪುನರ್ವಸತಿ ಕಲ್ಪಿಸುವತ್ತ ಕೇಂದ್ರೀಕರಿಸಿದೆ. ಕಳೆದ ಏಪ್ರಿಲ್ 1 ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದೆ.
0: ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮ್ಮಲ್ಲಿ ಜಿಲ್ಲಾ ಸಂಯೋಜಕರಂತೇಳಿ ನಾವು ಜಿಲ್ಲಾ ಸಹಾಯವಾಣಿಯನ್ನ ಮಾಡಿದೀವಿ. 1090 ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸಮಸ್ಯೆ ಬಂದಲ್ಲೂ ಸಹ ಅವರಿಗೆ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ. 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಸನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಡ್ ಇದ್ರೆ ಅವರಿಗೆ 1200 ರೂಪಾಯಿ ಮಾಸಾಸನವನ್ನ ಕೊಡಲಾಗುತ್ತದೆ. ಗುರುತಿನ ಚೀಟಿಯನ್ನು ಸಹ ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ. ಬಸ್ ಪಾಸ್ 25% ಅವ್ರಿಗೆ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ. ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ಆಪ್ತ ಸಮಾಲೋಚನೆ ಬೇಕು ಅಂದ್ರೂ ಸಹ ಸಹಾಯವಾಣಿಯಲ್ಲಿ ಸಿಗುತ್ತದೆ. ಕೌಟುಂಬಿಕ ದೌರ್ಜನ್ಯ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳದೆ ಇರೋದು, ಈ ತರ ಇದ್ದಲ್ಲಿ ದೂರನ್ನು ಸಲ್ಲಿಸಬಹುದು. ಎಸ್ಪಿ ಕಚೇರಿಯಲ್ಲಿ ಇರುತ್ತೆ. ವೃದ್ಧರಿದ್ದಲ್ಲಿ ಅವ್ರಿಗೆ ಯಾರು ನೋಡ್ಕೊಳ್ಳಕ್ಕೆ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಕೂಡ್ಲಿಗಿಯಲ್ಲಿ ನಮ್ಮ ಒಂದು ವೃದ್ಧಾಶ್ರಮ ಇದೆ, ಉಚಿತವಾಗಿ ಅವರನ್ನ ಅಲ್ಲಿ ಇರಿಸಿಕೊಳ್ಳಲಾಗುತ್ತದೆ.
0: ಇಂದು ಜಾಗತಿಕ ಪವನಶಕ್ತಿ ದಿನ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂದು ಗೋವಾದಲ್ಲಿ ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಗೆ ಎಂಬ ವಿಷಯದಡಿ ರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಹವಾಮಾನ ಗುರಿ ಸಾಧನೆಯಲ್ಲಿ ಪವನಶಕ್ತಿಯ ನಿರ್ಣಾಯಕ ಪಾತ್ರವನ್ನು ಈ ರಾಷ್ಟ್ರೀಯ ಸಮ್ಮೇಳನ ಧ್ವನಿಸುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ಭಾರತೀಯ ಸೌರಶಕ್ತಿ ನಿಗಮ, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ, ರಾಷ್ಟ್ರೀಯ ಪವನಶಕ್ತಿ ಸಂಸ್ಥೆ, ಗ್ರಿಡ್ ಇಂಡಿಯಾ, ಭಾರತೀಯ ಪವನ ಟರ್ಬೈನ್ ತಯಾರಕರ ಸಂಘ ಸೇರಿದಂತೆ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಭಾರತ ವಿಶ್ವದ 4ನೇ ಅತಿದೊಡ್ಡ ಪವನ ವಿದ್ಯುತ್ ಮಾರುಕಟ್ಟೆಯಾಗಿದೆ. 2030 ವೇಳೆಗೆ 100 GW, 2070 ವೇಳೆಗೆ 500 GW ನವೀಕರಿಸಬಹುದಾದ ವಿದ್ಯುತ್ ಸಾಮರ್ಥ್ಯ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಭಾರತದ

0: ಭಾರತದ ಗುರಿಗೆ ಪವನಶಕ್ತಿ ಮುಖ್ಯವಾಗಿದೆ. ಜಾಗತಿಕ ಪವನ ದಿನ 2026 ಶುದ್ಧ ಇಂಧನ ಮಾರ್ಗಸೂಚಿ ರೂಪಿಸುವಲ್ಲಿ ಪ್ರಮುಖ ಮೈಲುಗಲ್ಲಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಳೆದ 12 ವರ್ಷಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಮತ್ತು ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಯುಪಿಐ, ಡಿಜಿಟಲ್ ಪೇಮೆಂಟ್, ವಂದೇ ಭಾರತ್ ಸೇರಿದಂತೆ ಅಮೃತ್ ರೈಲು ನಿಲ್ದಾಣಗಳು, ವಾಯುಯಾನ ಸೇವೆ ಮತ್ತು ಕೈಗಾರಿಕಾ ಕಾರಿಡಾರ್ಗಳು ಹಾಗೂ ಏಮ್ಸ್ ಮತ್ತು ಐಐಟಿಗಳ ಸ್ಥಾಪನೆ ರಾಷ್ಟವನ್ನು 2047 ವೇಳೆಗೆ ವಿಕಸಿತ ಭಾರತವಾಗಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀಸಾಮಾನ್ಯನಿಗೆ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದಾಗಿದ್ದು, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ಆಡಳಿತ ನ್ಯಾಯಮೂರ್ತಿ HP ಸಂದೇಶ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ 4ನೇ ವಲಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಕ್ಷಿದಾರರು ನ್ಯಾಯದ ವಿಶ್ವಾಸದಿಂದ ನ್ಯಾಯಾಲಯಕ್ಕೆ ಬಂದಾಗ ಅವರ ಹಿತರಕ್ಷಣೆ ವಕೀಲರ ಕರ್ತವ್ಯ ಎಂದರು. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯವಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾ AV ನಾವಡ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ರಾಜ್ಯ ತುಳು ಸಾಹಿತ್ಯ ಅಕಾದೆಮಿ ತುಳು ಭವನದಲ್ಲಿ ಆಯೋಜಿಸಿದ್ದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ತುಳು ಸಾಹಿತ್ಯ ಅಕಾದೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾದೆಮಿ ಫೆಲೋಶಿಪ್ 2024 ಸಾಲಿನ ಅಕಾದೆಮಿ ರತ್ನ ಪುರಸ್ಕಾರಕ್ಕೆ ನಾಡಿನ ಖ್ಯಾತ ಮೃದಂಗ ವಿದ್ವಾನ್ ಬೆಂಗಳೂರಿನ ಆನೂರು ಅನಂತಕೃಷ್ಣ ಶರ್ಮಾ ಭಾಜನರಾಗಿದ್ದಾರೆ. 28ಕ್ಕೂ ಹೆಚ್ಚು ವಾದ್ಯಗಳನ್ನು ನುಡಿಸಬಲ್ಲ ಅಪರೂಪದ ಕಲಾವಿದ ವಿದ್ವಾನ್ ಶರ್ಮಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಲ್ಲಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ಬಹಳ ಸಂತೋಷವಾಗಿದೆ. ನನ್ನ ಸಾಧನೆ ಅಧ್ಯಯನ ಸಂಗೀತದಲ್ಲಿ ಅಷ್ಟು ಯೋಗ್ಯ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಷ್ಟು ದಿನದ ಒಂದು ಶ್ರಮಕ್ಕೆ ಸಿಕ್ಕ ತಕ್ಕ ಫಲ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮೇಲೆ ಇನ್ನೂ ಹೆಚ್ಚಿನ ಸಂಗೀತದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸಂಗೀತ ಅಥವಾ ಸಾಂಸ್ಕೃತಿಕವಾಗಿ ಯಾವುದೇ ಆಗ್ಲಿ, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಜಾನಪದ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಪರಂಪರೆಯನ್ನ ಮುಂದುವರ್ಕೊಂಡು ಬರಬೇಕು ಅಂದ್ರೆ ಯುವ ಜನರು ಬಹಳ ಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಮುಖ್ಯವಾಗಿ ಎರಡು ರೀತಿಯಾದಂತಹ ಸಂಗೀತ ಬಹಳ ಪ್ರಚಲಿತ, ದಕ್ಷಿಣಾದಿ ಉತ್ತರಾದಿ ಅಂತ. ನೃತ್ಯವೂ ಅಷ್ಟೇ, ಭರತನಾಟ್ಯ, ಕೂಚಿಪುಡಿ, ಕಥಕ್, ಚಾವ್, ಒಡಿಸಿ, ವೈವಿಧ್ಯಮಯವಾದ ದೇಶ ನಮ್ದು. ವಾದ್ಯಗಳಿರಬಹುದು, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ಕಲೆ ಅಷ್ಟು ಸೀಮಂತವಾಗಿದೆ. ನಮ್ಮ ಪೋಷಕರು ಕೂಡ ಸಾಂಸ್ಕೃತಿಕ ಕಲೆಗಳಲ್ಲಿ ಮಕ್ಕಳನ್ನ ಅರಿವು ಮೂಡಿಸುವಂತೆ ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಗೋರೂರು ಬಳಿ ಹೇಮಾವತಿ ಜಲಾಶಯದ ಹಿನ್ನೀರಿನ ಶೆಟ್ಟಿಹಳ್ಳಿ ಚರ್ಚ್ ಬಳಿ ಈಜಲು ತೆರಳಿದ್ದ 3 ಯುವಕರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರಂಭಿಸಿದ ನಮ್ಮ ಕ್ಲಿನಿಕ್ ಅನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಿನ್ನೆಲೆ ಇಂದು ಜನಜಾಗೃತಿ ಜಾಥಾ ಆಯೋಜಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ

0: ಆಗಿ ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ. ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು. ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ. ವಿದ್ವಾಂಸ ಎವಿ ನಾವಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು ಸಮಯ 7:15:45. ಇದೀಗ ಸುಗಮ ಸಂಗೀತ. ಸಂಗೀತಾ ಬಾಲಚಂದ್ರ ಮತ್ತು ಪುಷ್ಪಲತಾ ಚಂದ್ರಹಾಸ್ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಪ್ರಜ್ಞಾ ಮಾರ್ಪಳ್ಳಿ ಅವರ ಗೀತೆ ನೊಗವೆತ್ತಿ ನಡೆ ಮುಂದೆ.

ಪ್ರಜ್ಞಾ ಮಾರ್ಪಳ್ಳಿ ಅವರ ಗೀತೆಯನ್ನು ಕೇಳಿದಿರಿ. ಇದೀಗ ಪು ತಿ ನರಸಿಂಹಾಚಾರ್ ಅವರ ರಚನೆ, ಪುಷ್ಪಲತಾ ಚಂದ್ರಹಾಸ್ ಅವರ ಧ್ವನಿಯಲ್ಲಿ.

0: ಸಂಗೀತ ಬಾಲಚಂದ್ರ ಹಾಡಿದ ಸುಶೀಲಾ ಆರ್ ರಾವ್ ಅವರ ಗೀತೆಯನ್ನು ಕೇಳಿದಿರಿ. ಸುಗಮ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 21/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8:00 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
2: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್.
2: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
3: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
2: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿ ಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
3: ವೆಬ್ ವಿಳಾಸ www.vips.puttur.org.
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಪುತ್ತೂರು.
4: ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
2: ಪ್ರಿಯ ಕೇಳುಗರೇ,
5: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
6: ಪ್ರಕೃತಿಯ ಮಧ್ಯೆ ತೆಗೆದ ಚಿತ್ರಣ ತುಂಬಾ ನನಗೆ ಇಷ್ಟವಾಯಿತು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ.
2: ಕೇಳುಗರೆ, ಇಂದಿನ ನನ್ನ ರಾಗತಾನ ಪಲ್ಲವಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಶ್ಯಾಮಲಾ ಜಗದೀಶ್ ಆಚಾರ್ಯ ಕುಲಶೇಖರ. ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
3: ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
4: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
3: ಗವರ್ನಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
4: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
3: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
4: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
3: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

0: ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮುಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ, ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೊವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾದಲ್ಲಿ ಸ್ಲೊವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರೇನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಫ್ರಾನ್ಸ್ನ ನೈಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿ ಅವರು 2 ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ರಾತ್ರಿ ಸ್ಲೊವಾಕಿಯಾಕ್ಕೆ ಆಗಮಿಸಿದರು. ಈ ಭೇಟಿಯು ಭಾರತ ಸ್ಲೊವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. 2025ರ ಏಪ್ರಿಲ್ನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಸ್ಲೊವಾಕಿಯಾ ಭೇಟಿ ಮತ್ತು 2026ರ ಫೆಬ್ರವರಿಯಲ್ಲಿ ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಅವರ ಏ ಇಂಪ್ಯಾಕ್ಟ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿದ್ದರು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೊವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ದತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. ಬ್ರಾಟಿಸ್ಲಾವಾಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಬರಮಾಡಿಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ರಾನ್ಸ್ ಭೇಟಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗಿನ ಚರ್ಚೆಗಳ ಫಲಿತಾಂಶಗಳ ಕುರಿತು ವಿದೇಶಾಂಗ ಸಚಿವಾಲಯ ನೈಸ್ನಲ್ಲಿ ವಿಶೇಷ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಫ್ರಾನ್ಸ್ ನಾವೀನ್ಯತೆ ಮಾರ್ಗಸೂಚಿ 2030ನ್ನು ಭೇಟಿಯ ಪ್ರಮುಖ ಅಂಶವಾಗಿದೆ. ಇದು ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಕೃತಕ ಬುದ್ದಿಮತ್ತೆ, ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ಶೈಕ್ಷಣಿಕ ವಿನಿಮಯಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಎಐ ಆಡಳಿತದ ಕುರಿತು ಜಂಟಿ ಭಾರತ ಫ್ರಾನ್ಸ್ ಎಐ ಕಾರ್ಯಪಡೆಯ ರಚನೆ ಮತ್ತು ಎನ್ಎಸ್ಟಿಐ ಕಾನ್ಪುರದಲ್ಲಿ ಏರೋನಾಟಿಕ್ಸ್ ಹಾಗೂ ವಿವಿಧ ವಲಯಗಳಲ್ಲಿ ಕೌಶಲ್ಯಕ್ಕಾಗಿ ರಾಷ್ಟೀಯ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ಅವರು ತಿಳಿಸಿದರು. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಎವಿಯನ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತಿವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನಿಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ಧಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಇನ್ನೊಂದೆಡೆ G7 ಶೃಂಗಸಭೆಯಲ್ಲಿ ಭಾಗವಹಿಸುವಿಕೆಯು ಭಾರತ ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಪ್ರತಿಪಾದಿಸಲು, ಸುಧಾರಿತ ತಂತ್ರಜ್ಞಾನಗಳಿಗೆ ಸುರಕ್ಷಿತ ಪ್ರವೇಶವನ್ನು ಪಡೆಯಲು ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ. ಜಗತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ಆರ್ಥಿಕ ಅನಿಶ್ಚಿತತೆ ಮತ್ತು ಹೊಸ ತಂತ್ರಜ್ಞಾನಗಳ ತ್ವರಿತ ವಿಕಸನದೊಂದಿಗೆ ಸೆಣಸಾಡುತ್ತಿರುವ ಸಮಯದಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪದವಿಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನೀಟ್ ಯುಜಿ ಮರುಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ neet.nta.nic.in ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮರುಪರೀಕ್ಷೆಯು ಈ ತಿಂಗಳ 21ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ಧವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಈ ಕುರಿತು ಘೋಷಣೆ ಮಾಡಿದರು. ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದರು. ಜೂನ್ 19 ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಸ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದರು. 60 ದಿನಗಳ ಅವಧಿಯಲ್ಲಿ ಇರಾನ್ನ ಪರಮಾಣು ಪುಷ್ಟೀಕರಣ ಮತ್ತು ಯುರೇನಿಯಂ ವಿಲೇವಾರಿ ಕುರಿತು ಅಮೆರಿಕ ಮತ್ತು ಇರಾನ್ ಮಾತುಕತೆ ನಡೆಸಬೇಕೆಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ. ಲೆಬನಾನ್ ಸೇರಿದಂತೆ ಎಲ್ಲ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಸುಪ್ರೀಂ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಟಿಎಂಸಿ ಪಕ್ಷದ ಶಾಸಕರ ಸಹಿ ನಕಲು ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಅಪರಾಧ ತನಿಖಾ ದಳ ಸಿಐಡಿ ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರನ್ನು 9 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿತು. ಮೂಲಗಳ ಪ್ರಕಾರ ಸಿಐಡಿ ಅಧಿಕಾರಿಗಳು ನಿನ್ನೆ ಕೋಲ್ಕತ್ತಾದ ಭವಾನಿ ಭವನದಲ್ಲಿ ತೃಣಮೂಲ ಕಾಂಗ್ರೆಸ್ ಶಾಸಕ ಕುನಾಲ್ ಘೋಷ್ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿಚಾರಣೆ ನಡೆಸಿದ್ದಾರೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಉದ್ಘಾಟನಾ ಪಂದ್ಯದಲ್ಲಿ ಭಾರತ ತಂಡ ನಿನ್ನೆ ರಾತ್ರಿ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಪರಾಭವಗೊಳಿಸಿದೆ. ಭಾರತ ತಂಡ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನಕ್ಕೆ 171 ರನ್ಗಳ ಗುರಿ ನೀಡಿತು. ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ 17 ಓವರ್ಗಳಲ್ಲಿ 106 ರನ್ಗಳಿಗೆ ಆಲೌಟ್ ಆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 170 ರನ್ ಗಳಿಸಿತು. ಸ್ಮೃತಿ ವಂದನಾ 44 ಎಸೆತಗಳಲ್ಲಿ 68 ರನ್ ಗಳಿಸಿದರು. ಭಾರತದ ಪರ 5 ವಿಕೆಟ್ ಕಬಳಿಸಿದ ದೀಪ್ತಿ ಶರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ದಿನದ ಇನ್ನೊಂದು ಪಂದ್ಯದಲ್ಲಿ ಬಾಂಗ್ಲಾದೇಶ ನೆದರ್ಲೆಂಡ್ಸ್ ವಿರುದ್ದ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನೆದರ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 138 ರನ್ ಗಳಿಸಿತು. ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶ 19.1 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 141 ರನ್ ಗಳಿಸುವ ಮೂಲಕ ಗುರಿ ತಲುಪಿತು. ಹೋಸ್ಟನ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಕ್ಯುರಾಕೋ ತಂಡವನ್ನು 7-1 ಸೋಲಿಸಿತು. ಮತ್ತೊಂದೆಡೆ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು 2-2 ಡ್ರಾ ಸಾಧಿಸಿದವು. ಇಂದು ಮೆಕ್ಸಿಕೋದ ಮಾಂಟರಿ ಕ್ರೀಡಾಂಗಣದಲ್ಲಿ ನಡೆಯುವ ಎಫ್ ಗುಂಪಿನ ಪಂದ್ಯದಲ್ಲಿ ಟುನೀಷಿಯಾ ಮತ್ತು ಸ್ವೀಡನ್ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಇಂದಿನ ಮತ್ತೊಂದು ಪಂದ್ಯದಲ್ಲಿ ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆಯುವ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಕ್ಯಾಬೋ ವರ್ಡೆ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಉತ್ತರ ಪ್ರದೇಶದ ಗೌತಮ್ ಬುದ್ದ ನಗರದ ಜೇವರ್ನಲ್ಲಿರುವ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ವಾಣಿಜ್ಯ ವಿಮಾನ ಸೇವೆಗಳು ಇಂದು ಆರಂಭವಾಗಿದೆ. ಇಂಡಿಗೋ ಏರ್ಲೈನ್ಸ್ನ ಮೊದಲ ವಿಮಾನವು ಲಕ್ನೋದಿಂದ ಬೆಳಗ್ಗೆ 7:05 ಪ್ರಯಾಣ ಆರಂಭಿಸಿದ್ದು ಬೆಳಗ್ಗೆ 8:05 ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ. ಇದರ ನಂತರ ನೋಯ್ಡಾದಿಂದ ಬೆಂಗಳೂರಿಗೆ ಮೊದಲ ನಿಯಮಿತ ವಾಣಿಜ್ಯ ವಿಮಾನವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಲೋವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಅವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮೋಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ, ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಾಕಿಸ್ತಾನ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಆಕಾಶವಾಣಿ ಮಂಗಳೂರು. ಚಿತ್ರಗೀತೆಗಳ ರಾಗರಂಜನಿ ಇನ್ನು ಕೆಲವೇ ಕ್ಷಣಗಳಲ್ಲಿ.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಸ್ವರ್ಣಗೌರಿ ಚಿತ್ರಕ್ಕಾಗಿ ಎಸ್ ಕೆ ಕರೀಂ ಖಾನ್ ಹಾಡಿರುವ ಎಂ ವೆಂಕಟರಾಜು ಅವರ ಗೀತೆ.

ಸ್ವರ್ಣಗೌರಿ ಚಿತ್ರಕ್ಕಾಗಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿದ ಎಸ್ ಕೆ ಕರೀಂ ಖಾನ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಎಂ ವೆಂಕಟರಾಜು.

ಇದೀಗ ಶ್ರುತಿ ಸೇರಿದಾಗ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಶ್ರೀ ಉದಯ ಶಂಕರ್ ಅವರ ಗೀತೆ, ಸಂಗೀತ ಟಿ ಜಿ ಲಿಂಗಪ್ಪ.

ಶ್ರುತಿ ಸೇರಿದಾಗ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಸೋನು ನಿಗಮ್ ಹಾಡಿರುವ ಜಯಂತ್ ಕಾಯ್ಕಿಣಿಯವರ ಗೀತೆ, ಸಂಗೀತ ಮನೋಮೂರ್ತಿ, ಚಿತ್ರ

ಚಿತ್ರಗೀತೆಗಳ ರಾಗರಂಜನಿ ಪ್ರಸಾರವಾಯಿತು. ಮತ್ತೆ 8:30 ಇನ್ನಷ್ಟು ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 8:00 ಆಗಲಿದೆ. ಸಮಾಚಾರ ಪ್ರಭಾತ್, ದೆಹಲಿ ಕೇಂದ್ರದಿಂದ.

ಅಂದರ್ ಬಾಹರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಾಳೆ ಬೆಳಗ್ಗೆ 11:30 12:30 ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, ಮತ್ತೊಂದು ಸಂಖ್ಯೆ 2222611, ಎಸ್ಟಿಡಿ ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8 2

7703800000. ಕರೆ ಮಾಡಿ ನಾಳೆ ಬೆಳಗ್ಗೆ 11:30 12:30 ವರೆಗೆ 100.3 ಆಕಾಶವಾಣಿ ಟೆಲಿಕ್ವಿಜ್.

ಮೈನಾ ಚಿತ್ರಕ್ಕಾಗಿ ನಿತ್ಯಾ ಮೆನನ್ ಹಾಗೂ ಸಂಗಡಿಗರು ಹಾಡಿದ ಕವಿರಾಜ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಜೆಸ್ಸಿ ಗಿಫ್ಟ್. ಮುಂದಿನ ಗೀತೆ ಬಚ್ಚನ್ ಚಿತ್ರದಿಂದ, ಗಾಯಕರು ವಿಜಯಪ್ರಕಾಶ್. ಕವಿರಾಜ್ ಅವರ ಗೀತೆಗೆ ಸಂಗೀತ ವಿ ಹರಿಕೃಷ್ಣ.

ಬಚ್ಚನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದಿನ ಗೀತೆ ಬರ್ಫಿ ಚಿತ್ರದಿಂದ ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್, ಗೀತರಚನೆ ಜಯಂತ್ ಕಾಯ್ಕಿಣಿ.

0: ಸೋನು ನಿಗಮ್ ಹಾಡಿದ ಕವಿರಾಜವರ ಗೀತೆಯನ್ನು ಕೇಳಿದಿರಿ. ಸಂಗೀತ ವಿ ಹರಿಕೃಷ್ಣ, ಚಿತ್ರ ಬುಲ್ಬುಲ್. ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮತ್ತೆ 9:20 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಪ್ರಕೃತಿಯ ಮಧ್ಯೆ ತೆಗೆದ ಚಿತ್ರಣ ತುಂಬಾ ನನಗೆ ಇಷ್ಟವಾಯಿತು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು, ಸಮಯ 9:45. ಇದೀಗ ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಎ.ಎಸ್. ಮುರಳೀಧರ್ ಹಾಗೂ ಬಿ.ಕೆ. ಸುಮಿತ್ರಾ ಹಾಡಿರುವ ಜಿ.ಎಸ್. ಶಿವರುದ್ರಪ್ಪ ಅವರ ಗೀತೆ.

ಕೇಳುಗರೆ, ಈ ಬೆಳಗ್ಗೆ 10:30 ಎಸ್ಎಂಎಸ್ ಮೆಲಡೀಸ್ ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಪ್ರಸಾರವಾಗುವುದು. ಹನ್ನೊಂದು ಗಂಟೆಗೆ ವನಿತಾವಾಣಿ ಕೂಟ ಮಹಾಜಗತ್ತು ಮಹಿಳಾ ವೇದಿಕೆ ಬೆಳ್ತಂಗಡಿ ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಹನ್ನೊಂದು ಗಂಟೆ 30 ನಿಮಿಷಕ್ಕೆ ಶಾಸ್ತ್ರೀಯ ಸಂಗೀತ, ಕೆವಿ ಕೃಷ್ಣನ್ ಅವರ ಹಾಡುಗಾರಿಕೆ ಪ್ರಸಾರವಾಗುವುದು. ಮಧ್ಯಾಹ್ನ 12:05 ವನಿತಾ ವಿಹಾರ, ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ಧಲಿಂಗಮ್ಮ ಹಿರೇಮಠ್. ನಂತರ ಎನರ್ಜಿ ಬೂಸ್ಟರ್ ಕಲ್ಪನಾ ಹೆಗಡೆ ಅವರಿಂದ ಲಘು ಧಾಟಿಯ ಭಾಷಣ ಕೇಳುವಿರಿ.

12:35ಕ್ಕೆ ಆರೋಗ್ಯ ಕಾರ್ಯಕ್ರಮ ಯೋಗವಾಣಿ ನಿತ್ಯ ಯೋಗದ ಕುರಿತು ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶಿಸುವವರು ಎನ್ ಕೇಶವಮೂರ್ತಿ.

ಈ ಸಂಜೆ 6:50ಕ್ಕೆ ಕೃಷಿರಂಗ, ಪುತ್ತೂರಿನ ರಾಮಚಂದ್ರ ಜೋಯ್ಸಾ ಅವರ ತಾರಸಿ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಿಸುವವರು ರಜನಿ ಭಟ್.

ರಾತ್ರಿ 8 ಗಂಟೆಗೆ ಯುವವಾಣಿ, ವಿನೀತ್ ಪಿ ಅವರಿಂದ ಹಾಡುಗಾರಿಕೆ, ಅನುರಾಧ ವಿ ಭಟ್ ಅವರಿಂದ ದೇವರ ನಾಮಗಳು, ನಂತರ ನೇತ್ರ ಅವರಿಂದ ಭಾಷಣ ಕೇಳುವಿರಿ. ವಿಷಯ ಅಂತರಂಗದ ತೀರ್ಥಯಾತ್ರೆ, ಅಕ್ಕಿಯಿಂದ ಅನ್ನದವರೆಗೆ. ರಾತ್ರಿ 8:30 ತುಳು ಕಾರ್ಯಕ್ರಮ, ದಿವಾ ಕೊಕ್ಕಡ ಅವರಿಂದ ಸ್ವರಚಿತ ಕವನಗಳ ವಾಚನ.

ಆಕಾಶವಾಣಿ ಮಂಗಳೂರು. ಸಮಯ 9:20. ಇದೀಗ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಫನಾ ಚಿತ್ರದ ಗೀತೆ.

ಫನಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಸುಖ್ವಿಂದರ್ ಸಿಂಗ್, ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರು ಹಾಡಿರುವ ಸಮೀರ್ ಅವರ ಗೀತೆ, ಸಂಗೀತ ಎ ಆರ್ ರೆಹಮಾನ್, ಚಿತ್ರ ತಾಲ್.

ಇದೀಗ ಕೇಳಿ ಡೋರ್ ಚಿತ್ರದ ಗೀತೆ. ಹಾಡಿರುವವರು ಶಫ್ಕತ್ ಅಮಾನತ್ ಅಲಿ ಖಾನ್ ಮತ್ತು ಸಲೀಂ ಮರ್ಚೆಂಟ್. ಗೀತರಚನೆ ಮೀರ್ ಅಲಿ ಹಸನ್, ಸಂಗೀತ ಸಲೀಂ ಸುಲೇಮಾನ್.

ದಾರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಾಳೆ ಬೆಳಗ್ಗೆ 11:30 12:30 ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ನಾಳೆ ಬೆಳಗ್ಗೆ 11:30 12:30 ಹಂಡ್ರೆಡ್ ಪಾಯಿಂಟ್ 3 ಆಕಾಶವಾಣಿ ಟೆಲಿಕ್ವಿಜ್.

ಭೂಲ್ ಭುಲಯ್ಯ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಸಂಗಡಿಗರು ಹಾಡಿದ ಸಮೀರ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಅಮಾಲ್ ಮಲಿಕ್ ಮತ್ತು ಪ್ರೀತಮ್. ಮುಂದಿನ ಗೀತೆ ಝೂಮ್ ಬರಾಬರ್ ಚಿತ್ರದಿಂದ. ಗಾಯಕರು ರಾಹತ್ ಫತೇ ಅಲಿ ಖಾನ್ ಮತ್ತು ಮಹಾಲಕ್ಷ್ಮಿ ಅಯ್ಯರ್. ಗೀತರಚನೆ ಗುಲ್ಜಾರ್ ಅವರದು. ಸಂಗೀತ ಶಂಕರ್ ಎಹಸಾನ್ ಲಾಯ್.

ಸಲಾಂ ನಮಸ್ತೆ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಮಹಾಲಕ್ಷ್ಮಿ ಅಯ್ಯರ್ ಹಾಡಿದ ಗೀತೆಯನ್ನು ಕೇಳಿದಿರಿ. ಗೀತರಚನೆ ಜಯದೀಪ್ ಸಹಾನಿ, ಸಂಗೀತ ವಿಶಾಲ್ ಶೇಖರ್. ಕಾರ್ಯಕ್ರಮದ ಕೊನೆಯಲ್ಲಿ ಹೆಲೋ ಬ್ರದರ್ ಚಿತ್ರದ ಗೀತೆ.

ಹೆಲೋ ಬ್ರದರ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಗರು ಹಾಡಿದ ಫಯಾಜ್ ಅನ್ವರ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಸಾಜೀದ್ ವಾಜೀದ್. ಹಿಂದಿ ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 10:10. ಇದೀಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಹಾರ್ದಿಕ ಸ್ವಾಗತ. ನಿಮ್ಮ ಸಂದೇಶಗಳನ್ನು ಓದಿ ನಿಮ್ಮಿಷ್ಟದ ಚಿತ್ರಗೀತೆಗಳನ್ನು ಪ್ರಸಾರಿಸಲು ನಿಮ್ಮೊಂದಿಗಿದ್ದೇನೆ ನಾನು ನಾಗರತ್ನ. ಕಾರ್ಯಕ್ರಮದ ಮೊದಲ ಗೀತೆ ಮುಳ್ಳಿನ ಗುಲಾಬಿ ಚಿತ್ರದಿಂದ ಈ ಗುಲಾಬಿಯು ನಿನಗಾಗಿ ಎಂಬ ಗೀತೆಗಾಗಿ ಸಂದೇಶ ಕಳುಹಿಸಿದವರು ಪುತ್ತೂರು ಬೆಟ್ಟಂಪಾಡಿಯಿಂದ ರಾಘವ ಮಣಿಯಾಣಿ, ಶಕುಂತಲಾ, ಮಕ್ಕಳಾದ ಪ್ರೀತಂ ಮತ್ತು ಪ್ರೀತಿಕಾ. ಈ ಹಾಡಿನ ಸಾಹಿತ್ಯ, ಸಂಗೀತ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಅದ್ಭುತ ಇಂಪಾದ ಗಾಯನ ಮಾಧುರ್ಯ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ನಮಗಾಗಿ ಈ ಹಾಡನ್ನು ಪ್ರಸಾರಿಸಿ ಅಂತ ಕೇಳಿಕೊಂಡಿದ್ದಾರೆ. ಪುತ್ತೂರು ಬೆಟ್ಟಂಪಾಡಿಯ ನಮ್ಮ ಕೇಳುಗರಿಗಾಗಿ ಮುಳ್ಳಿನ ಗುಲಾಬಿ ಚಿತ್ರದ ಗೀತೆ ಇದೀಗ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

ಮುಂದಿನ ಸಂದೇಶ ಉಡುಪಿಯ ಬೆಳ್ಳೆಯಿಂದ ಸೀತಾಲಕ್ಷ್ಮಿ ವಸಂತ್ ಮತ್ತು ಉಮಾರಾವ್ ಅವರದು. ಇವರು ಕೋಟಿಗೊಬ್ಬ ಚಿತ್ರದ ತಿಂಗಳ ಬೆಳಕಿನ ಅಂಗಳದಲ್ಲಿ ಎಂಬ ಗೀತೆ ಪ್ರಸಾರಿಸಲು ಕೋರಿ ಸಂದೇಶ ಕಳುಹಿಸಿದ್ದಾರೆ. ಕಾರಣ ಹೀಗೆ ಬರೆದಿದ್ದಾರೆ: ಈ ಗೀತೆಯಲ್ಲಿ ಒಂದು ಸಂಸಾರದ ಒಳಗಿನ ಸಂತೋಷ, ಸಡಗರ, ಬಾಂಧವ್ಯವನ್ನು ಮೃದು ಮಧುರವಾಗಿ ವ್ಯಕ್ತಪಡಿಸಲಾಗಿದೆ. ವಿಷ್ಣುವರ್ಧನ್ ಅವರ ಅಭಿನಯ ಕೂಡ ಮನಸೂರೆಗೊಳ್ಳುವಂತಿದೆ. ಹಾಗಾಗಿ

ಗೀತೆ ನಮಗಾಗಿ ಪ್ರಸಾರಿಸಿ ಅಂತ ಚಿಕ್ಕದಾಗಿ ಚೊಕ್ಕದಾಗಿ ಬರೆದಿದ್ದಾರೆ. ಉಡುಪಿಯ ಬೆಳ್ಳೆಯಿಂದ ಸೀತಾಲಕ್ಷ್ಮಿ ವಸಂತ್ ಮತ್ತು ಉಮಾರಾವ್. ನಿಮ್ಮಿಷ್ಟದ ಕೋಡಿಗೊಬ್ಬ ಚಿತ್ರದ ಈ ಗೀತೆಯ ಸಾಹಿತ್ಯ ಕೆ ಕಲ್ಯಾಣವರದು. ದೇವ ಅವರ ಸಂಗೀತ ನಿರ್ದೇಶನದಲ್ಲಿ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಎಸ್ಎಂಎಸ್ ಮೆಲೋಡಿಸ್ ಕಾರ್ಯಕ್ರಮದ ಮುಂದಿನ ಗೀತೆಗಾಗಿ ಸಂದೇಶ ಕಳುಹಿಸಿದವರು ಉಪ್ಪೂರು ಉಗೇಲ್ಬೆಟ್ಟುವಿನ ರತ್ನಾಕರ, ಜಯಲಕ್ಷ್ಮಿ ಮತ್ತು ಮೋನಿಕಾ. ಇವರು ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಕಂಡಾಗಲೇ, ನಿಮ್ಮನ್ನು ಕಂಡಾಗಲೇ ಎಂಬ ಗೀತೆ ಕೇಳುವ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಕಾರಣ ಹೀಗೆ ಬರೆದಿದ್ದಾರೆ: ಈ ಹಾಡು ಕೇಳುತ್ತಿದ್ದರೆ ಮನಸ್ಸಿಗೆ ಉಲ್ಲಾಸ ತುಂಬಿ ಬರುತ್ತದೆ. ಮನದಲ್ಲಿ ಎಷ್ಟೇ ನೋವಿದ್ದರೂ ಈ ಹಾಡನ್ನು ನಮ್ಮ ಪ್ರೀತಿಯ ಮಂಗಳೂರು ಆಕಾಶವಾಣಿಯಲ್ಲಿ ಕೇಳುತ್ತಿದ್ದರೆ ನೋವೆಲ್ಲ ಮಾಯವಾಗುತ್ತದೆ. ಅದಕ್ಕಾಗಿ ಈ ಹಾಡನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಮಂಗಳೂರು ಆಕಾಶವಾಣಿಯ ಕುರಿತ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದ ಹೇಳುತ್ತಾ, ನಿಮ್ಮಿಷ್ಟದ ಗೀತೆ ಮತ್ತೆ ಹಾಡಿತು ಕೋಗಿಲೆ ಚಿತ್ರದಿಂದ. ಈ ಗೀತೆ ರಚಿಸಿದ್ದಾರೆ ಚಿ ಉದಯ ಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ವಸಂತ ಗೀತಾ ಚಿತ್ರದ ಆಟವೇನು ನೋಟವೇನು ಎಂಬ ಗೀತೆಯನ್ನ ಕೇಳಿಸಿ ಅಂತ ಸಂದೇಶ ಕಳುಹಿಸಿದ್ದಾರೆ ಲತಾ ಸುಹಾಸ್ ಹೊಸಕೋಟೆಯಿಂದ. ಇದು ತುಂಬ ಅದ್ಭುತವಾದ ಚಿತ್ರ. ಅಣ್ಣಾವ್ರು ಮತ್ತು ಗಾಯತ್ರಿ ಅವರ ನಟನೆ ಈ ಚಿತ್ರದಲ್ಲಿ ತುಂಬ ಸೊಗಸಾಗಿದೆ ಅಂತ ಬರೆದಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಸ್ವರ ಸಂಯೋಜಿಸಿದ್ದಾರೆ. ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್. ಹೊಸಕೋಟೆಯ ಲತಾ ಸುಹಾಸ್ ಅವರಿಗಾಗಿ ಈ ಗೀತೆ ಇದೀಗ.

ಎಸ್ಎಂಎಸ್ ಮೆಲೋಡಿಸ್ಟ್ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಿಜಯಪುರದ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್ ಅವರ ಅಪೇಕ್ಷೆಯ ಬಿಡುಗಡೆಯ ಬೇಡಿ ಚಿತ್ರದ ಏನೋ ಸಂತೋಷವು ಎಂಬ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಈ ಗೀತೆಯ ಸಾಹಿತ್ಯ ಆರ್ಎನ್ ಜಯಗೋಪಾಲ್ ಅವರದು. ಸಂಗೀತ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ. ಈ ಸುಮಧುರ ಗೀತೆ ನಮಗಾಗಿ ಪ್ರಸಾರಿಸಿ ಅಂತ ತಮ್ಮ ಅಪೇಕ್ಷೆ ತಿಳಿಸಿರುವ ವಿಜಯಪುರದ ಕೇಳುಗರಿಗಾಗಿ ಇದೀಗ ಬಿಡುಗಡೆಯ ಬೇಡಿ ಚಿತ್ರದ ಗೀತೆ.

ಕೇಳುಗರೆ, ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮ ಮುಗಿಸುವ ಸಮಯ ಆಗ್ತಾ ಇದೆ. ಸಂದೇಶ ಕಳುಹಿಸಿದ, ಕಾರ್ಯಕ್ರಮ ಕೇಳಿದ ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ಜಿಶಾ ಕೆಎಂ ಮತ್ತು ಉಮೇಶ್ ಅಶೋಕನಗರ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೂಟ ಮಹಾಜಗತ್ತು ಬೆಳ್ತಂಗಡಿ ಅಂಗಸಂಸ್ಥೆಯ ಮಹಿಳಾ ವೇದಿಕೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಓಂ ಶ್ರೀ ಗುರುಭ್ಯೋ ನಮಃ. ಕೂಟ ಮಹಾಜಗತ್ತು ಬೆಳ್ತಂಗಡಿ ಅಂಗಸಂಸ್ಥೆಯ ಮಹಿಳಾ ವೇದಿಕೆಯ ಸದಸ್ಯೆಯರಿಂದ ಇಂದಿಲ್ಲಿ ಮೂಡಿಬರುತ್ತಿರುವ ಕಾರ್ಯಕ್ರಮ ಹಳೆಬೇರು ಹೊಸ ಚಿಗುರು ಎಂಬ ವಿಷಯದ ಕುರಿತು ಮಾತು ಕಥೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವವರು ಕೂಟ ಮಹಾಜಗತ್ತು ಬೆಳ್ತಂಗಡಿ ಅಂಗಸಂಸ್ಥೆಯ ಮಹಿಳಾ ವೇದಿಕೆಯ ಸದಸ್ಯೆಯರಾದ ಗೀತಾ ವಿರಾವ್, ಪದ್ಮಾಕ್ಷಿ ಎಂರಾವ್, ನಳಿನಿ ಹೊಳ್ಳ, ಸವಿತಾ ಹೊಳ್ಳ, ವಿದ್ಯಾ ಸೋಮಯಾಜಿ, ಸಂತೋಷಿನಿ ಕಾರಂತ್, ವಿದ್ಯಾಶ್ರೀ ಅಡೂರ್, ಮಮತಾ ಮಯ್ಯ, ಅಕ್ಷತಾ ಅಡೂರ್, ಲಾವಣ್ಯ ಹೊಳ್ಳ ಮತ್ತು ಆಶಾ ಅಡೂರ್. ಕಾರ್ಯಕ್ರಮಕ್ಕೆ ಕಿವಿಯಾಗಲು ಬನ್ನಿ ವನಿತಾ ವಠಾರಕ್ಕೆ ಸಾಗೋಣ.
2: ಮಾತಾ ನರಸಿಂಹಶ್ಚ ಪಿತಾ ನರಸಿಂಹೋ

0: ನರಸಿಂಹಶ್ಚ ಸಖ ನರಸಿಂಹ ವಿದ್ಯಾ ನರಸಿಂಹೋ ದ್ರವಿಣಂ ನರಸಿಂಹ ಸ್ವಾಮಿ ನರಸಿಂಹ ಸಕಲಂ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹೋ ಯತೋ ಯತೋ ಯಾಮಿ ತತೋ ನರಸಿಂಹ ಭರ್ಜನಂ ಭವಬೀಜಾನಾಂ ಸರ್ಜನಂ ಸರ್ವಸಂಪದಾಂ ತ್ರಾಸನಂ ಯಮದೂತಾನಾಂ ನರಹರೇರ್ನಾಮ ಗರ್ಜನಂ.
1: ಅಜ್ಜಿ ಅಜ್ಜಿ ಅಜ್ಜಿ ಅಜ್ಜಿ ಎಲ್ಲಿದ್ದೀರಾ?
0: ಏನಮ್ಮ ಮಮತಾ, ಸಂಜೆ ಹೊತ್ತಿನಲ್ಲಿ ದೇವರ ಶ್ಲೋಕವನ್ನು ಹೇಳುವುದಕ್ಕೂ ನೀನು ಬಿಡುವುದಿಲ್ಲವಲ್ಲ, ಏನು ಅಷ್ಟೊಂದು ತುರ್ತು ನಿನಗೆ?
1: ಗೊತ್ತು ಅಜ್ಜಿ, ಇದು ನೀವು ವಠಾರದ ಎಲ್ಲರೊಂದಿಗೆ ಸೇರಿ ಶ್ಲೋಕ ಹೇಳುವ ಸಮಯ ಅಂತ. ಆದ್ರೆ ನಂಗೆ ಸ್ವಲ್ಪ ಅರ್ಜೆಂಟ್ ಇತ್ತಜ್ಜಿ, ದಯವಿಟ್ಟು ನಂಗೆ ಹೆಲ್ಪ್ ಮಾಡ್ತೀರಾ ಪ್ಲೀಸ್ ಅಜ್ಜಿ?
0: ಆಯ್ತು ಕೇಳು, ಅದೇನು ಅಂತ ನಂಗೆ ಗೊತ್ತಿದ್ರೆ ಹೇಳುವ ಪ್ರಯತ್ನ ಮಾಡುತ್ತೇನೆ. ಹೇಗೂ ವಠಾರದ ಎಲ್ಲರೂ ಇಲ್ಲೇ ಇದ್ದೇವೆ, ಅದೇನು ಹೇಳು ನಿನ್ನ ಸಮಸ್ಯೆ?
1: ಅಜ್ಜಿ, ಇವತ್ತು ಕ್ಲಾಸಲ್ಲಿ ಟೀಚರ್ ಯಾವುದಾದ್ರೂ ಒಂದು ವಿಷಯವನ್ನು, ಅಂದ್ರೆ ಅದು ತುಂಬಾ ಹಳೆಯದಾಗಿದ್ರು ಯಾವತ್ತಿಗೂ ಹೊಸದಾಗಿ ಇರುವಂತಹ ವಿಷಯದ ಬಗ್ಗೆ ಮಾಹಿತಿ ತಿಳಿದುಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಯಾವ ಯಾವ ವಿಷಯದ ಬಗ್ಗೆ ಬರೆಯಬಹುದು ಅಂತ ನಂಗೆ ಹೇಳ್ಕೊಡ್ತೀರಾ ಅಜ್ಜಿ?
0: ಓಹೋ, ಹಾಗೇನು? ನೋಡು, ಅನಾದಿ ಕಾಲದಿಂದಲೂ ನಮ್ಮೆಲ್ಲರಿಗೆ ಗುರು ಅನಿಸಿಕೊಂಡಿರುವಂತಹ ನರಸಿಂಹದೇವರ ಬಗ್ಗೆ ಹೇಳಬಹುದು ಅಂತ ಅನಿಸುತ್ತೆ ನನಗೆ. ಹೀಗೊಂದು ಶ್ಲೋಕ ಇದೆ, ನರಸಿಂಹಂ ಪರಿತ್ಯಜ್ಯ ಯೋನ್ಯಂ ದೇವಮುಪಾಸತೆ ತ್ರಷಿತೆ ಜಾಹ್ನವೀ ತೀರೆ ಕೂಪಂ ಖನತಿ ದುರ್ಮತಿ. ಅಂದರೆ ನರಸಿಂಹದೇವರನ್ನು ಬಿಟ್ಟು ಬೇರೆ ಯಾರನ್ನೇ ಪೂಜಿಸಿದರೂ ಅವರು ಬಹಳ ಬಾಯಾರಿದಾಗ ಗಂಗಾ ನದಿಯ ದಂಡೆಯಲ್ಲಿ ಬಾವಿಯನ್ನು ತೋಡುವಂತೆ ಮೂರ್ಖನೆನಿಸುತ್ತಾನೆ. ಅಂದರೆ ಅಷ್ಟು ಪವಿತ್ರವಾದ ಗಂಗಾ ನದಿಯನ್ನು ಎದುರಿನಲ್ಲೇ ಇಟ್ಟುಕೊಂಡು ಬೇರೆ ಬಾವಿಗಳ ಅಗತ್ಯವಾದರೂ ಯಾಕೆ ಬೇಕು ಎಂಬುದೇ ಇದರ ಅರ್ಥ. ಈ ಮಾತು ಎಷ್ಟು ಸತ್ಯವೆಂದರೆ ಮನುಷ್ಯ ದೇವರನ್ನು ಹುಡುಕಿಕೊಂಡು ಮಂದಿರಗಳನ್ನೆಲ್ಲ ಸುತ್ತುತ್ತಾನೆ, ಆದರೆ ತನ್ನ ಹೃದಯದಲ್ಲಿರುವ ಪರಮಾತ್ಮನನ್ನು ನೋಡಲು ಅಸಮರ್ಥನಾಗಿರುತ್ತಾನೆ. ವಿಷ್ಣುವಿನ ದಶಾವತಾರಗಳ ಪೈಕಿ ನಾಲ್ಕನೆಯದಾದ ಅವತಾರವೇ ನರಸಿಂಹ ಅವತಾರ. ಆತನು ಭಯಹರನು, ಸಂಕಷ್ಟಹರನು, ಭಕ್ತಪರಾಧೀನನು ಹಾಗೂ ಮೋಕ್ಷವನ್ನು ಕರುಣಿಸುವ ಕರುಣಾಳುವೂ ಆಗಿರುತ್ತಾನೆ. ಈ ವಿಚಾರವು ಸನಾತನವೂ ಹೌದು, ಸಾರ್ವಕಾಲಿಕ ಸತ್ಯವೂ ಹೌದು. ಇನ್ನೂ ಹೇಳುವುದಾದರೆ ಈಗೆಲ್ಲ ಮಕ್ಕಳು ಸೂಪರ್ಮ್ಯಾನ್, ಬ್ಯಾಟ್ಮ್ಯಾನ್ ಹೀಗೆ ಅದ್ಯಾರ್ಯಾರೋ ಕಾಲ್ಪನಿಕ ನಾಯಕರ ಹಿಂದೆ ಹೋಗ್ತಾ ಇರುವಾಗ ಅದೆಷ್ಟೋ ಕಾಲದ ಹಿಂದೆ ಬಾಲಕ ಪ್ರಹ್ಲಾದ ಭಕ್ತಿಯಿಂದ ಕರೆದ ಕಾರಣಕ್ಕೆ ಸಿಂಹದ ಮುಖ ಮತ್ತು ಮನುಷ್ಯನ ದೇಹದಲ್ಲಿ ಪ್ರತ್ಯಕ್ಷ ಆದವನೇ ನಮ್ಮ ನರಸಿಂಹದೇವರು. ಆ ನರಸಿಂಹದೇವರನ್ನು ನಂಬಿದ್ರೆ ಎಲ್ಲ ಕೆಲಸದಲ್ಲಿಯೂ ನಮಗೆ ಮಾರ್ಗದರ್ಶನವನ್ನು ಮತ್ತು ಯಶಸ್ಸನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ಅದೆಷ್ಟೇ ಹಳತಾಗಿದ್ದರೂ ಕೂಡ ಹೊಸ ಹೊಸ ಎಲ್ಲಾ ನಾಳೆಗಳಿಗೆ ಆತನೇ ಹೊಸ ಬೆಳಕು. ನೋಡಮ್ಮ ಮಮತಾ, ಈ ವಿಷಯದ ಬಗ್ಗೆ ನೀನು ಸ್ಕೂಲಲ್ಲಿ ಹೇಳಬಹುದು ಅನ್ಸುತ್ತೆ ನನಗೆ. ಯಾವುದಕ್ಕೂ ನಮ್ಮ ವಠಾರದ ಎಲ್ಲರನ್ನು ಈ ವಿಷಯದ ಬಗ್ಗೆ ಒಂದ್ಸಲ ಕೇಳಿ ಚರ್ಚೆ ಮಾಡಬಹುದು ಅಲ್ವೇ ಪದ್ಮಕ್ಕ? ನೀವೇನ್ ಹೇಳ್ತೀರಿ?
2: ನೀವು ಹೇಳುದೇನೋ ಸರಿ ಗೀತಕ್ಕ, ಆದರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ತುಂಬಾ ಉದಾಹರಣೆಗಳನ್ನು ಕೊಡಬಹುದು. ಭಗವದ್ಗೀತೆಯಲ್ಲಿ ಬರುವಂತಹ ಶ್ಲೋಕವೊಂದು ಹೀಗೆ ಹೇಳ್ತಿದೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆಯುತ್ತಾನೋ ಹಾಗೆಯೇ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಲ್ಲಿ ಅಥವಾ ಮುಂಚೂಣಿಯಲ್ಲಿರುವಾತ ತನ್ನ ಕಾರ್ಯಗಳಿಂದ ಯಾವುದನ್ನು ಪ್ರಮಾಣೀಕರಿಸಿ ತೋರಿಸುತ್ತಾನೋ ಅದನ್ನೇ ಲೋಕವನುಸರಿಸುತ್ತದೆ. ಸ್ವಂತ ಆಚರಣೆಯಿಂದ ಜನರಿಗೆ ಶಿಕ್ಷಣ ಕೊಡುವ ನಾಯಕನೇ ಯಾವಾಗಲೂ ಜನರಿಗೆ ಬೇಕು. ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತೆ ಉಪಾಧ್ಯಾಯರು ಇತರರಿಗೆ ಹೇಳಿಕೊಡುವ ಮುನ್ನ ತಾನು ಯೋಗ್ಯ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಆ ರೀತಿಯಾಗಿ ಬೋಧಿಸುವ ಉಪಾಧ್ಯಾಯನನ್ನು ಆಚಾರ್ಯ ಅಥವಾ ಆದರ್ಶ ಉಪಾಧ್ಯಾಯನೆಂದು ಕರೆಯಲಾಗುತ್ತದೆ. ಆದುದರಿಂದ ಸಾಮಾನ್ಯ ಮನುಷ್ಯನಿಗೆ ಬುದ್ಧಿ ಹೇಳಿಕೊಡಲು ಗುರುವು ಶಾಸ್ತ್ರಗಳ ತತ್ವಗಳನ್ನು ಆಚರಿಸಬೇಕು. ನಮಗೆ ನಮ್ಮ ಗುರುಗಳೇ ಹಿರಿಯರು, ಹಾಗಾಗಿ ಹಿರಿಯರಿಂದ ನಡೆದು

0: ಕೊಂಡು ಬಂದ ಆಚರಣೆಗಳು ಮತ್ತು ಸಂಪ್ರದಾಯಗಳನ್ನು ತಿಳಿದೋ ತಿಳಿಯದೆಯೋ ಆಚರಿಸುವುದರಿಂದ ನಮ್ಮ ಮುಂದಿನ ಜನಾಂಗಕ್ಕೆ ಪ್ರಯೋಜನವಾಗುವುದು ಖಚಿತ. ಒಟ್ಟಿನಲ್ಲಿ ಭಗವದ್ಗೀತೆ ಅದೆಷ್ಟೇ ಪುರಾತನವಾಗಿದ್ರೂ ಜಗತ್ತಿಗೆ ಹೊಸ ಚೇತನವನ್ನು ಕೊಡುವುದು ಅದೇ ಎಂದಿದ್ದಾನೆ ಶ್ರೀಕೃಷ್ಣ. ಏನಂತೀಯ ನಳಿನಿ ಈ ಬಗ್ಗೆ?
1: ನಿಮ್ಮ ಮಾತು ಸರಿಯಾಗಿದೆ ಪದ್ಮಕ್ಕ. ನೀವು ಹೇಳಿದ ಶ್ಲೋಕದ ಬಗ್ಗೆ ಸಾಮಾನ್ಯವಾಗಿ ಹೇಳುವುದಾದರೆ, ನಮ್ಮ ಹಿರಿಯರು ತಲತಲಾಂತರದಿಂದ ಆಚರಿಸಿಕೊಂಡು ಬಂದಿರುವ ಆಚರಣೆಗಳು, ಸಂಪ್ರದಾಯಗಳು ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಸುಧಾರಿಸಲ್ಪಟ್ಟವೇ ಆಗಿವೆ. ನಮಗೆ ಅವುಗಳ ಅರ್ಥ ಗೊತ್ತಿರದೇ ಇರಬಹುದು, ಆದರೆ ಅವುಗಳ ಪರಿಣಾಮ ಉತ್ತಮವಾದದ್ದೇ ಆಗಿರುತ್ತದೆ. ವೈಚಾರಿಕವಾಗಿ ನಾವು ಯೋಚಿಸಿಯೇ ತೀರ್ಮಾನ ತೆಗೆದುಕೊಳ್ಳಬೇಕು ಎಂಬುದು ಹೌದಾದರೂ ಸಹ, ಹಿರಿಯರಿಂದ ನಡೆದುಕೊಂಡು ಬಂದ ಆಚರಣೆಗಳು ನಮ್ಮ ಜೀವನವನ್ನು ಸುಗಮಗೊಳಿಸುತ್ತವೆ ಮತ್ತು ಗೊಂದಲಗಳನ್ನು ನಿವಾರಿಸಿ ಸರಿಯಾದ ಹಾದಿಯಲ್ಲಿ ಸಾಗುವಂತೆ ಮಾಡುತ್ತವೆ. ಅವು ಮೊದಲೇ ತಿದ್ದಿ ಮತ್ತು ಪ್ರಯೋಗಕ್ಕೆ ಒಳಪಡಿಸಿ ತಯಾರಿಸಿದ ಗಣಿತ ಸೂತ್ರದಂತೆ ಕೆಲಸ ಮಾಡುವುದರಿಂದ ಯಾವುದೇ ಸಂದೇಹವನ್ನು ಇಟ್ಟುಕೊಳ್ಳುವ ಅಗತ್ಯವಿಲ್ಲ. ಅವುಗಳಿಂದ ನಮ್ಮ ಮುಂದಿನ ಜನಾಂಗಕ್ಕೆ ಪ್ರಯೋಜನವಾಗುವುದು ಖಚಿತ ಎಂಬುದು ಈ ಶ್ಲೋಕದ ಭಾವಾರ್ಥ. ಈ ಬಗ್ಗೆ ಸಂತೋಷಿಣಿ ನೀನೇನು ಹೇಳ್ತೀಯಾ?
2: ಇದೆಲ್ಲ ಸಂಸ್ಕೃತ ಶ್ಲೋಕಗಳಲ್ಲಿ ಬರುವಂತಹ ವಿಷಯ. ನಮ್ಮ ಕನ್ನಡದ ಕವಿಯಾದಂತಹ DVG ಅವರು ಎಲ್ಲರಿಗೂ ಅರ್ಥ ಆಗೋ ತರಾನೆ ಕನ್ನಡದಲ್ಲಿ ಅಮೋಘವಾಗಿ ಕಗ್ಗಗಳನ್ನು ಬರೆದಿದ್ದಾರೆ. ಅದು ಮಂಕುತಿಮ್ಮನ ಕಗ್ಗ ಅಂತ ಹೇಳಿ ಪ್ರಖ್ಯಾತವಾಗಿದೆ. ಅದೊಂದು ಕಗ್ಗದಲ್ಲಿ ಅವರು ಹೀಗೆ ಹೇಳ್ತಾರೆ: ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಕನ್ನಡದಲ್ಲಿ ಇರುವ ಈ ಸಾಲುಗಳು ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ ಅಲ್ವೇ ಅಕ್ಷತ? ನಿನ್ನ ಅಭಿಪ್ರಾಯ ಏನು?
3: ಹೌದು ಸಂತೋಷಿನಿ ಅಕ್ಕ, ಒಂದು ಮರ ಗಟ್ಟಿಯಾಗಿ ಮತ್ತು ನೇರವಾಗಿ ನಿಲ್ಲಬೇಕು ಅಂತಾದ್ರೆ ಅದರ ಬೇರು ನೆಲದ ಅಡಿಯಲ್ಲಿ ತುಂಬಾ ಆಳಕ್ಕೆ ಹೋಗಿರಬೇಕು. ಹಾಗಂತ ಬೇರು ಆಳವಾಗಿ ಹೋಗಿದೆ ಅಂದ ಮಾತ್ರಕ್ಕೆ ಮರದಲ್ಲಿ ಹೊಸ ಚಿಗುರುಗಳು ಬರದಿದ್ದರೆ ಆ ಮರದ ಬದುಕಿಗೆ ಅರ್ಥವಿಲ್ಲ. ಅತ್ಯಂತ ಹಳೆಯದರಲ್ಲಿ ಹಳೆಯದಾದ ಸತ್ವಯುತವಾದ ವಿಷಯಗಳು ಸಹ ಹೊಸದಾದ ಜ್ಞಾನ ವಿಜ್ಞಾನಗಳನ್ನು ಒಳಗೊಂಡು ಪ್ರಯೋಗಗಳಿಗೆ ಒಳಪಟ್ಟು ಸತ್ಪರಿಣಾಮವನ್ನು ಬೀರಿದಾಗಲೇ ಜನಜೀವನಕ್ಕೆ ಯಶಸ್ಸು ಸಿಗಲು ಸಾಧ್ಯ. ಇಲ್ಲಿ ಮರವನ್ನು ಒಂದು ಸಮಾಜಕ್ಕೆ ಹೋಲಿಸಿ DVG ಅವರು ಅತ್ಯಂತ ಸುಂದರವಾಗಿ ಮನಮುಟ್ಟುವಂತೆ ಸರಳ ಕನ್ನಡದಲ್ಲಿ ವಿವರಿಸಿದ್ದಾರೆ ಅಲ್ವೇ? ಏನಂತೀರಿ ನಳಿನಿ ಅಕ್ಕ?
1: ಇದೆಲ್ಲ ತುಂಬಾ ಅಧ್ಯಯನ ಮಾಡಿದವರು ವಿದ್ವಾಂಸರು ಹೇಳುವ ವಿಚಾರ ಆಯ್ತು. ಏನನ್ನೂ ವಿದ್ಯಾಭ್ಯಾಸ ಮಾಡದೇ ಇದ್ದವರು ಬದುಕಿನ ಸಾರವನ್ನು ತಮ್ಮ ಅನುಭವದ ಮೂಲಕ ಜಗತ್ತಿಗೆ ಒಂದೊಂದೇ ವಾಕ್ಯಗಳಲ್ಲಿ ಹೇಳುತ್ತಿದ್ದರು. ಅವುಗಳೇ ಗಾದೆಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಕೇಳಲಿಲ್ಲವೇ ನೀವೆಲ್ಲ? ಈಗ ನಾನೊಂದು ಗಾದೆ ಹೇಳ್ತೇನೆ ಕೇಳಿ. ಹೊಳೆಗೆ ಸುರಿದರೂ ಅಳೆದು ಸುರಿ ಅಂತ. ಹೊಳೆಗೆ ಸುರಿದರೂ ಅಳೆದು ಸುರಿ ಅಂತ. ಇದೇನಪ್ಪ, ಯಾರಾದರೂ ಹೊಳೆಗೆ ಏನಾದರೂ ಸುರಿಯಬೇಕಂದ್ರೆ ಅಳೆಯುತ್ತಾರಾ ಅಂತ ನಿಮಗೆ ಅನುಮಾನ ಬಂತ? ಈ ಗಾದೆಯ ಅರ್ಥ ತುಂಬ ಗಾಢವಾಗಿದೆ, ಅದೇನೆಂದು ವಿವರಿಸಿ ಹೇಳಬಹುದಾ ವಿದ್ಯಕ್ಕ?
4: ಓ ಖಂಡಿತ. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಅದಕ್ಕೊಂದು ರೀತಿ ನೀತಿ ನಿಯಮ ಧರ್ಮ ಕರ್ಮಗಳ ಚೌಕಟ್ಟು ಇರಲೇಬೇಕು ಎಂಬುದು ಈ ಗಾದೆ ಮಾತಿನ ಒಳಾರ್ಥ. ಮೇಲುನೋಟಕ್ಕೆ ಹೊಳೆಗೆ ಸುರಿಯುವುದು ಎಂದರೆ ವೃಥಾ ಕೆಲಸ ಮಾಡುವುದು ಎಂದರ್ಥ. ಅಂದ್ರೆ ನಾವು ಮಾಡುವ ಕೆಲಸ ನಮಗೆ ಲಾಭದಾಯಕ ಅಲ್ಲವೆಂದು ಗೊತ್ತಿದ್ರೂ ಅದನ್ನು ಬೇಕಾಬಿಟ್ಟಿಯಾಗಿ ಮಾಡದೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರುವುದು ತುಂಬಾ ಅಗತ್ಯ. ಯಾವುದೇ ಕೆಲಸಕ್ಕೆ ನಾವು ಹಾಕುವ ಶ್ರಮ ನಮ್ಮ ಪೂರ್ವ ತಯಾರಿಯನ್ನು ನಮ್ಮ ವ್ಯಕ್ತಿತ್ವದ ರೀತಿನೀತಿಗಳನ್ನು ನಮ್ಮ ಮನೋಬಲವನ್ನು ತೋರಿಸುತ್ತದೆ. ನಾವು ಮಾಡುವ ಕೆಲಸಗಳಲ್ಲಿ ಪ್ರತಿಫಲ ಇದೆಯೋ ಇಲ್ಲವೋ ಎಂಬ ಬಗೆಗೆ ಯೋಚಿಸದೆ ಸಾಮಾಜಿಕ ಹಿತದೃಷ್ಟಿಯೇ ನಮ್ಮ ಆಸ್ತಿ ಆದಾಗ ಭಗವಂತ ನಮ್ಮ ಸತ್ಕರ್ಮಗಳಿಗೆ ಎಲ್ಲಿಯಾದರೂ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ. ಹಾಗಾಗಿ ಯೋಗಗಳಿಗೆ ತಲೆಕೆಡಿಸಿಕೊಳ್ಳದೆ ಯೋಗ್ಯತೆಯನ್ನು ಹೆಚ್ಚು ಮಾಡಿಕೊಳ್ಳಬೇಕು ಎಂಬ ಈ ಗಾದೆ ಮಾತಿನ ಒಳಾರ್ಥ ಹಿಂದೆಗೂ ಇಂದಿಗೂ ಮತ್ತು ಮುಂದೆ ಎಂದೆಂದಿಗೂ ಸಾರ್ವಕಾಲಿಕ ಸತ್ಯ

0: ಅಂತ. ಈ ಬಗ್ಗೆ ನೀನೇನಾದ್ರೂ ಹೇಳಬಲ್ಲೆ ಆಶಾ?
1: ನೀವೆಲ್ಲರೂ ಹೇಳ್ತಾ ಇರುವ ವಿಷಯಗಳನ್ನ ಕೇಳಿದರೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ ನನಗೆ. ನನ್ನ ಮನಸ್ಸಿನಲ್ಲಿ ಅದೇನೇನೋ ಸಾಲುಗಳು ಕವಿತೆಯಾಗಿ ಮೂಡ್ತಾ ಇವೆ.
2: ಓಹೋ, ಹಾಗೇನು? ಸರಿ, ಹಾಗಾದ್ರೆ ಇಷ್ಟು ಹೊತ್ತು ಇಲ್ಲಿ ನಡೆದ ಚರ್ಚೆಯ ವಿಷಯ ಈ ಕವಿತೆಯಲ್ಲಿ ಅದು ಹೇಗೆ ಮೂಡಿರಬಹುದು ಅಂತ ನಮಗೆಲ್ಲ ಕೇಳುವ ಕುತೂಹಲವಾಗಿದೆ. ಅದನ್ನು ಒಮ್ಮೆ ಇಲ್ಲಿ ಹೇಳಬಹುದೇ ಆಶಾ?
1: ಖಂಡಿತವಾಗಿಯೂ. ನನ್ನ ಕವಿತೆಯ ಶೀರ್ಷಿಕೆ ಹಳತು ಹೊಸತುಗಳ ಸಮ್ಮಿಲನ. ಹಳತು ಹೊಸತುಗಳ ಸಮ್ಮಿಲನ. ಹಳೆಯ ಬೇರಿಗೆ ಹೊಸ ಚಿಗುರು ಕೊನರಿ ಸೊಬಗು ಹೆಚ್ಚಿದೆ ಪ್ರಕೃತಿಯಂಗಳದಲ್ಲಿ. ಬೆಸೆದ ಬಂಧನವು ಚಿಗುರಿಗೆ ಸಾರವನ್ನುಣಿಸಿ ಚೈತನ್ಯ ನೀಡಿದೆ ಭುವಿಯ ಮಡಿಲಲ್ಲಿ. ಚೈತನ್ಯ ನೀಡಿದೆ ಭುವಿಯ ಮಡಿಲಲ್ಲಿ. ಜ್ಞಾನವನ್ನು ಬಿತ್ತುವ ಹಳೆಯ ತತ್ವಗಳ ಜೊತೆ ನವ ಆವಿಷ್ಕಾರ ಬೆರೆತರೆ ಹೊಸ ಕಳೆಯು ಹಸನಾದ ಬದುಕಲಿ ನಿತ್ಯ ಸತ್ಯಗಳು ಕಣ್ತೆರೆದು ಮನುಜತ್ವವರಳಿ ಸರಿಯಲಿ ಭ್ರಾಂತಿಯು. ಮನುಜತ್ವವರಳಿ ಸರಿಯಲಿ ಭ್ರಾಂತಿಯು.
3: ಓಹೋ, ಬಾರಿ ಒಳ್ಳೇದುಂಟು. ಹೇಳಾಶಾ, ಮುಂದುವರಿಸು.
1: ಖಂಡಿತವಾಗಿಯೂ ಅಕ್ಕ, ಇನ್ನೂ ಕೆಲವು ಸಾಲುಗಳುಂಟು, ಅದನ್ನ ಹೇಳ್ತೇನೆ ಈಗ. ಹಳತು ಹೊಸತುಗಳ ಸಮ್ಮಿಲನದ ಬಲದಲ್ಲಿ ಗಮ್ಯದೆಡೆಗಿನ ಪಯಣ ಅನುಭವದ ಜೊತೆಗೆ ಇತಿಹಾಸ ಮೆರೆದ ಸದ್ವಿಚಾರದ ನೋಟಗಳು ಪ್ರಜ್ವಲಿಸಿ ಬೆಳಕು ಚೆಲ್ಲಿದೆ ಭವಿತವ್ಯದ ಹಾದಿಗೆ. ಪ್ರಜ್ವಲಿಸಿ ಬೆಳಕು ಚೆಲ್ಲಿದೆ ಭವಿತವ್ಯದ ಹಾದಿಗೆ. ಹಿರಿಯರ ನುಡಿಗಳಲ್ಲಿ ಅಭಿಮಾನವಿರಿಸಿದರೆ ಬಾಳಿನೇಳಿಗೆ ಗದುವೆ ಪ್ರೇರಣೆ ಮಂತ್ರವು ಮೌಲ್ಯಗಳನ್ನುಳಿಸುವ ಆಚರಣೆ ಪದ್ಧತಿಗಳು ತಪ್ಪಿದ ತಾಳವನ್ನು ಮುನ್ನಡೆಸುವ ಸೂತ್ರವು. ತಪ್ಪಿದ ತಾಳವನ್ನು ಮುನ್ನಡೆಸುವ ಸೂತ್ರವು. ಹಳೆಬೇರಿನ ಸತ್ವವನ್ನು ಸ್ಮರಣೀಯವಾಗಿಸಿ ಭರವಸೆಯ ಚಿತ್ತದಲ್ಲರಳಲಿ ಹೊಸ ಬೆಳಗು. ನಿಯಾಮಕನ ಅಣತಿಯಂತೆ ನಡೆಸಿ ಕರ್ಮವನ್ನು ಅನುಸರಿಸಿ ನಡೆದರೆ ಬದುಕಿಗೆ ಮೆರುಗು. ಅನುಸರಿಸಿ ನಡೆದರೆ ಬದುಕಿಗೆ ಮೆರುಗು. ಏನಂತೀರಿ ಸವಿತಕ್ಕ, ಇದುವರೆಗಿನ ಚರ್ಚೆಯ ಎಲ್ಲ ವಿಷಯಗಳು ನನ್ನ ಈ ಕವಿತೆಯಲ್ಲಿ ಸಮಂಜಸವಾಗಿ ಬಂದಿದೆಯಾ?
2: ಬಹಳ ಸುಂದರವಾಗಿ ಮೂಡಿಬಂದಿದೆ. ಇಷ್ಟು ಹೊತ್ತು ಮಾಡಿದ ಚರ್ಚೆಯ ಎಲ್ಲಾ ಸಾರಾಂಶವನ್ನು ಈ ಕವಿತೆಯಲ್ಲಿ ಹೇಳಿದ್ದೀಯ. ನಿಜವಾಗ್ಲೂ ತುಂಬಾ ಸುಂದರವಾದ ಸಾಲುಗಳು, ಅಲ್ವೇ ಲಾವಣ್ಯ? ನೀನೇನಂತೀಯ?
4: ಹೌದು, ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಬಂದಿದೆ. ಮಕ್ಕಳಿಗೆ ಶಾಲೆಯಲ್ಲಿ ಕೊಟ್ಟ ಒಂದು ಪ್ರಾಜೆಕ್ಟ್ನಿಂದಾಗಿ, ಅಂದ್ರೆ ನಮ್ಮ ವಠಾರದ ಮಮತಾಳಿಂದಾಗಿ ಇಷ್ಟೆಲ್ಲ ವಿಷಯ ತಿಳಿದುಕೊಳ್ಳುವಂತಾಯ್ತು. ನಿಜವಾಗ್ಲೂ ನಮ್ಮ ಸಂಸ್ಕೃತಿಯಲ್ಲಿ ಅಡಗಿರುವಂತಹ ವಿಷಯಗಳು ಅದೆಷ್ಟು ಯುಗಗಳಷ್ಟು ಹಳೆಯದಾಗಿದ್ರೂ ಸಹ ನಾಳೆ ನಡೆಯುವ ದಾರಿಗೆ ಬೆಳಕು ಚೆಲ್ಲುತ್ತದೆ ಎಂಬುದಕ್ಕೆ ನೀವೆಲ್ಲರಾಡಿದ ಮಾತುಗಳೇ ಸಾಕ್ಷಿ. ಹಿರಿಯರು ಯಾರೋ ಹೇಳಿದ್ದಾರೆ, ಕತ್ತಲೆ ಅದೆಷ್ಟೋ ಸಹಸ್ರ ವರ್ಷಗಳಷ್ಟು ಹಳೆಯದಾಗಿದ್ದರೂ ಸಹ ಇಂದು ಉರಿಯುವ ಸಣ್ಣ ಹಣತೆಯ ಬೆಳಕಿನಲ್ಲಿ ನಾವು ಮಾಯವಾಗಿ ಬೆಳಕನ್ನು ಮೆರೆಯಲು ಬಿಡುತ್ತದೆ ಎಂದು. ಇವತ್ತಿಲ್ಲಿ ಅದು ನಿಜ ಎಂದನಿಸುತ್ತದೆ. ಅದೆಷ್ಟೋ ಹಳೆಯ ದೇವಸ್ಥಾನಗಳು ತನ್ನ ಅಮೋಘವಾದ ಇತಿಹಾಸಗಳನ್ನು ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡು ಇಂದಿಗೂ ಜನರಿಗೆ ಆತ್ಮವನ್ನು ಬೆಳಗುವ ದಾರಿದೀಪಗಳಾಗಿರುವುದು ಸತ್ಯ. ಈ ಮಾತಿಗೆ ಅನೇಕ ದೇವಾಲಯಗಳಿಗೆ ಪ್ರವಾಸ ಹೋಗಿರುವ ನಮ್ಮ ವಿದ್ಯಾ ಇದ್ದಾಳಲ್ಲ, ಏನಂತ್ಯ?
5: ಖಂಡಿತವಾಗಿಯೂ ಹೌದು ಲಾವಣ್ಯಕ್ಕ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೂ ಬೇರೆ ಬೇರೆ ದೇವರುಗಳನ್ನು ಪೂಜಿಸಿಕೊಂಡು ಬರುತ್ತಿರುವ ದೇವಾಲಯಗಳು ಹೇಳುವಂತ ಕಥೆಗಳು ಅತ್ಯಂತ ಅದ್ಭುತವಾಗಿವೆ. ಇತ್ತೀಚೆಗೆ ನಾನು ಹೋಗಿದ್ದ ತಮಿಳುನಾಡು ಪ್ರವಾಸದಲ್ಲಿ ಅತ್ಯಂತ ಸ್ಮರಣೀಯವಾಗಿ ಉಳಿದದ್ದು ಅಂತ ಹೇಳಿದ್ರೆ ರಾಮನಾಥಪುರ ಜಿಲ್ಲೆಯ ಉತ್ತರ ಕೋಸಂನ ಮಂಗೈಯಲ್ಲಿರುವ ಅನಾದಿಶಿವನ ದೇವಾಲಯದ ಭೇಟಿ. ಅಲ್ಲಿ ಶಿವನ ಮತ್ತು ಪಾರ್ವತಿಯ ದೇವಾಲಯಗಳು ಅಕ್ಕಪಕ್ಕದಲ್ಲಿ ಇವೆ. ದೇವಾಲಯದ ಹೊರಾಂಗಣದಲ್ಲಿ ಸುಮಾರು 4-5 ಅಡಿ ಎತ್ತರದ ಮರಕತ ಕಲ್ಲಿನಲ್ಲಿ ಕೆತ್ತಿರುವಂತಹ ಅತ್ಯದ್ಭುತ ನಟರಾಜನ ವಿಗ್ರಹವಿದೆ. ನೈಜವಾಗಿ ಹಸಿರು ಬಣ್ಣದಲ್ಲಿರುವ ಮರಕತ ಕಲ್ಲಿನ ಆ ಮೂರ್ತಿ ವಿಭೂತಿಯಿಂದ ಬಳಿಯಲ್ಪಟ್ಟಿದ್ದು ವರುಷಕ್ಕೆ ಒಮ್ಮೆ ಮಾತ್ರ ಆ ವಿಭೂತಿಯನ್ನು ತೆಗೆಯಲಾಗುತ್ತದೆಯಂತೆ. 1,000,000,000 ರೂಪಾಯಿಗಳ ಬೆಲೆ ಬಾಳುವ ಆ ನಟರಾಜನ ವಿಗ್ರಹಕ್ಕೆ ಬಿಗಿ ಬಂದೋಬಸ್ತುಗಳನ್ನು ಮಾಡಲಾಗಿದೆ. ತಲೆತಲಾಂತರಗಳಿಂದ ಆ ದೇವಾಲಯದಲ್ಲಿ ಶಿವನನ್ನು ಪೂಜಿಸಿಕೊಂಡು ಬರುತ್ತಿರುವಂತಹ ಶಿವಾಚಾರ್ಯರು ನಮಗೆ ಅಲ್ಲಿ ದೊರಕಿ ಅವರ ಬಳಿ ನಾವು ಮಾತನಾಡಿದಾಗ ಒಂದೊಂದಾಗಿ ಆ ಸ್ಥಳದ ಇತಿಹಾಸ ಬಿಚ್ಚಿಕೊಳ್ಳತೊಡಗಿತ್ತು. ಇಡೀ ಜಗತ್ತಿಗೆ ಮತ್ತು ದೇವಾನುದೇವತೆಯರಿಗೆ ಶಿವ ದೇವನಾಗಿ ಪ್ರಕಟವಾಗುವುದಕ್ಕೂ ಮೊದಲು ತನ್ನ ಮಡದಿಯಾದ ಪಾರ್ವತಿಗೆ ಶಿವತಾಂಡವ ನೃತ್ಯವನ್ನು ಮತ್ತು ತನಗೆ ಗೊತ್ತಿದ್ದ ಎಲ್ಲಾ ವಿದ್ಯೆಗಳನ್ನು ಅಂದರೆ

0: ವೇದಗಳು, ಉಪನಿಷತ್ತುಗಳು ಇತ್ಯಾದಿಗಳನ್ನು ಕೇವಲ ಪಾರ್ವತಿಯ ಮುಂದೆ ಅರುಹಿದ ಅತ್ಯಂತ ಪುರಾತನದಲ್ಲೇ ಪುರಾತನವಾದ ಸ್ಥಳ ಇದು ಎಂದು ತಿಳಿದು ಬಂತು. ಜಗತ್ತಿನ ಯಾವ ಮೂಲೆಯಲ್ಲಿಯೂ ಶಿವನ ಮುಡಿಗೆ ಏರದ ಕೇದಗೆಯ ಹೂವು ಇಲ್ಲಿ ಶಿವನ ಮುಡಿಯಲ್ಲಿ ಅಲಂಕೃತವಾಗಿರುವುದನ್ನು ಕಂಡು ಆಶ್ಚರ್ಯದಿಂದ ಅವರನ್ನು ಈ ಬಗ್ಗೆ ನಾನು ಕಾರಣ ಕೇಳಿದೆ. ಅದಕ್ಕವರು, ಕೇದಗೆಯ ಹೂವು ಬ್ರಹ್ಮದೇವನಿಗೆ ಸುಳ್ಳು ಸಾಕ್ಷ್ಯವನ್ನು ಹೇಳಿದ ಕಾರಣಕ್ಕಾಗಿ ಶಿವನ ಕೋಪಕ್ಕೆ ತುತ್ತಾಗಿ ಆ ನಂತರದಿಂದ ಶಿವನ ಮುಡಿಗೇರುವ ಭಾಗ್ಯವನ್ನೇ ಕಳೆದುಕೊಂಡ ಕಥೆಯನ್ನು ಹೇಳಿದ್ರು ನಮ್ಗೆ. ಆ ಕಥೆಯು ನಡೆದು ಹೋಗಿ ಯುಗಗಳೇ ಕಳೆದು ಹೋಗಿವೆ. ಈ ದೇವಾಲಯ ಆ ಕಥೆ ನಡೆಯುವುದಕ್ಕೂ ಮೊದಲಿನಲ್ಲೇ ಅಸ್ತಿತ್ವವಿದ್ದುದರಿಂದ ಇಲ್ಲಿ ಮಾತ್ರ ಶಿವನ ಮುಡಿಗೆ ಕೇದಗೆಯನ್ನು ಏರಿಸಲಾಗುತ್ತದೆ ಎನ್ನುತ್ತಾ, ಜಗತ್ತಿನ ಎಲ್ಲಾ ದೇವಾಲಯಗಳು ನಂತರದಲ್ಲೇ ನಿರ್ಮಿತಗೊಂಡಿರುವುದರಿಂದ ಅಲ್ಲೆಲ್ಲೂ ಶಿವನ ಮುಡಿಯಲ್ಲಿ ಕೇದಗೆಯ ಹೂವನ್ನು ನಾವು ಕಾಣಲಾಗುವುದೇ ಇಲ್ಲ ಎಂದ್ರು.
1: ಓ, ಹಾಗಾಗಿ ಶಿವನಿಗೆ ಕೇದಗೆಯ ಹೂವು ಅಪ್ರಿಯವೋ? ಇನ್ನು ಅಲ್ಲಿನ ವಿಶೇಷತೆಗಳು ಬೇರೆ ಏನೇನಿವೆ ವಿದ್ಯಾ?
0: ಹೌದು ನಳಿನಿ ಅಕ್ಕ, ಅತ್ಯಂತ ಪುರಾತನವಾದ ಅಂದ್ರೆ ಆದಿಶಿವನಿಗಿಂತಲೂ ಹಳೆಯದಾದ ಅನಾದಿಶಿವನ ಈ ದೇವಾಲಯ ಶಿವನ ಶಕ್ತಿ ಕೇಂದ್ರವಾದ್ರೆ, ಜಗತ್ತಿನಾದ್ಯಂತ ಇರುವಂತಹ ಬೇರೆ ಬೇರೆ ಶಿವನ ಪಾರಮ್ಯವನ್ನು ಹೇಳುವ ಕಾಶಿ, ಚಿದಂಬರಂ, ಕೈಲಾಸ ಇತ್ಯಾದಿ ಅನೇಕ ಶಿವ ದೇವಾಲಯಗಳು ಇಲ್ಲಿಂದಲೇ ಶಿವನ ಶಕ್ತಿಯನ್ನು ಎರವಲು ಪಡೆದವುಗಳೇ ಆಗಿವೆ. ಮತ್ತು ದೂರದ ಮೆಕ್ಕದಲ್ಲಿರುವ ಕಾವಾಕಲ್ಲಿನ ಶಕ್ತಿಗೂ ಇದುವೇ ಕೇಂದ್ರ ಬಿಂದು ಎಂದು ಇಲ್ಲಿನ ಇತಿಹಾಸದಲ್ಲಿ ದಾಖಲಾಗಿದೆ ಅಂತ ಅವರು ನಮ್ಗೆ ಹೇಳಿದ್ರು. ಅವರು ಮತ್ತೂ ಮುಂದುವರಿದು, ಈ ದೇವಾಲಯಕ್ಕೆ ಬಂದು ಶಿವನ ದರ್ಶನ ಮಾಡುವ ಯೋಗ ಸಾಮಾನ್ಯವಾಗಿ ಎಲ್ಲರಿಗೂ ದೊರಕುವುದೇ ಇಲ್ಲ, ಮತ್ತು ಹಾಗಾಗಬೇಕು ಅಂತಾದ್ರೆ ಇಲ್ಲಿಗೆ ಬಂದ ವ್ಯಕ್ತಿಯ ಆತ್ಮ ಮೋಕ್ಷದ ಹಾದಿಯಲ್ಲಿ ಸಾಗುತ್ತಿದೆ ಅಂತಲೇ ಅರ್ಥ ಅಂತ ಹೇಳಿದ್ರು. ಈ ದೇವಸ್ಥಾನದ ಇತಿಹಾಸ ಅತ್ಯಂತ ರಹಸ್ಯವಾಗಿಯೇ ಉಳಿದಿದ್ದು ಜಗತ್ತಿನ ಹೆಚ್ಚಿನವರಿಗೆ ಈ ಬಗ್ಗೆ ಗೊತ್ತೇ ಇಲ್ಲ. ಅಂತಹ ಒಂದು ವಿಶಿಷ್ಟ ಸ್ಥಳಕ್ಕೆ ನಾನೂ ಭೇಟಿ ನೀಡಿ ಬಂದೆನಲ್ಲ ಎಂದು ಯೋಚಿಸ್ತಾ ಇದ್ದಾಗಲೇ ಈ ಕ್ಷಣಕ್ಕೆ ಕೂಡ ನನ್ನ ಮೈಮನಗಳು ಕಂಪಿಸಿ ಭಾವಪರವಶತೆ ಉಂಟಾಗುತ್ತೆ ನನಗೆ. ಇಂತಹ ಒಂದು ಅನುಭವವನ್ನು ಕೊಡುವ ದೇವಾಲಯಕ್ಕೆ ನೀವು ಎಲ್ಲರೂ ಭೇಟಿ ಕೊಟ್ಟು ಅಲ್ಲಿನ ಮಹತ್ವವನ್ನ ಸ್ವತಃ ಕಂಡುಕೊಳ್ಳಬೇಕು ಅಂತ ನನಗೆ ಅನ್ನಿಸುತ್ತೆ.
1: ವಾಹ್, ನಿಜಕ್ಕೂ ನಿನ್ನ ಪ್ರವಾಸದ ಅನುಭವಗಳನ್ನು ಕೇಳಿ ನಮಗೂ ಅಲ್ಲಿಗೆ ಹೋಗಿ ಬಂದ ಹಾಗೆ ಭಾಸವಾಯಿತು. ನೋಡಮ್ಮ ಮಮತಾ, ಈಗ ಇಲ್ಲಿ ನಡೆದ ಚರ್ಚೆಯಲ್ಲಿ ನಿನ್ನ ಶಾಲೆಯ ಪ್ರಾಜೆಕ್ಟ್ಗೆ ಬೇಕಾದ ವಿಷಯ ಸಿಕ್ಕಿತು ಅನಿಸುತ್ತೆ ನಂಗೆ, ಏನಂತೀಯಾ?
2: ಹೌದಜ್ಜಿ, ಅದಕ್ಕೆ ಇರ್ಬೇಕು. ನಮ್ಮ ಟೀಚರ್ ಮನೆಯ ಹಿರಿಯವರ ಹತ್ರ ಕೇಳಿ ಮಾಹಿತಿ ತಿಳ್ಕೊಂಡ್ ಬರೋದಿಕ್ಕೆ ಹೇಳಿದ್ದು. ತುಂಬಾ ವಿಷಯಗಳನ್ನ ತಿಳ್ಕೊಂಡೆ ನಾನು. ಇನ್ನು ನನ್ನ ಪ್ರಾಜೆಕ್ಟ್ ಆರಾಮವಾಗಿ ತಯಾರಿಸಬಹುದು. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆಲ್ಲ.
3: ನಾವೆಲ್ಲರೂ ಜೀವನದಲ್ಲಿ ಏನನ್ನೋ ಹುಡುಕುತ್ತಾ ಮುಂದೆ ಸಾಗುತ್ತಿದ್ದೇವೆ. ಆದರೆ ಕೆಲವೊಮ್ಮೆ ನಮಗೆ ಒಂದು ಪ್ರಶ್ನೆ ಎದುರಾಗುತ್ತದೆ. ನಾವು ಹುಡುಕುತ್ತಿರುವುದು ಹೊಸತನ್ನ ಅಥವಾ ಮರೆತು ಹೋಗಿರುವ ಹಳೆಯದನ್ನೇ ಮತ್ತೆ ಕಂಡುಕೊಳ್ಳುತ್ತಿದ್ದೇವಾ ಅಂತ?
4: ಹೌದು ವಿದ್ಯಕ್ಕ, ನಾವು ಹೊಸದನ್ನು ಹಿಡಿಯಲು ಓಡುತ್ತಿರುವಾಗ ನಮ್ಮೊಳಗಿನ ಹಳೆಯ ಮೌಲ್ಯಗಳು ನಿಧಾನವಾಗಿ ದೂರವಾಗುತ್ತಿವೆ ಎಂದು ಕೆಲವೊಮ್ಮೆ ಅನಿಸುತ್ತದೆ. ಆದರೆ ಆ ಮೌಲ್ಯಗಳೇ ನಮ್ಮ ಬದುಕಿಗೆ ನೆಲೆ ಕೊಡುತ್ತವೆ ಎಂಬುದನ್ನು ನಾವು ಅರಿಯಬೇಕಾಗಿದೆ.
1: ಅದಕ್ಕೆಂದೇ ನಮ್ಮ ಪರಂಪರೆಯಲ್ಲಿ ಸ್ತೋತ್ರಗಳು, ಶ್ಲೋಕಗಳು, ಕಗ್ಗಗಳು ಇವೆ. ಅವುಗಳು ಕೇವಲ ಪದಭಂಡಾರ ಮಾತ್ರವಲ್ಲ, ಅವು ನಮಗೆ ಜೀವನವನ್ನು ತಾಳ್ಮೆಯಿಂದ ನೋಡುವ ಕಣ್ಣುಗಳನ್ನು ನೀಡುತ್ತವೆ.
5: ಆ ಒಳಗಣ್ಣು ಇಲ್ಲದಿದ್ದರೆ ನಾವು ಹೊರಪ್ರಪಂಚದ ತಳುಕಿನ ಮಾಯಾಲೋಕದಲ್ಲೇ ಕಳೆದು ಹೋಗುತ್ತೇವೆ. ಆದ್ದರಿಂದ ತೆರೆದ ಒಳಗಣ್ಣು ಅಜ್ಞಾನವನ್ನು ತೊಲಗಿಸಿ ಸತ್ಯ ಮತ್ತು ವಿವೇಕದ ಹಾದಿಯಲ್ಲಿ ಮುನ್ನಡೆಯಲು ನಮಗೆ ಸದಾ ಪ್ರೇರಣೆ ನೀಡುತ್ತದೆ.
2: ಇಷ್ಟು ಹೊತ್ತು ನೀವೆಲ್ಲರಾಡಿದ ಮಾತುಗಳನ್ನು ನಿಮ್ಮೆಲ್ಲರಿಗಿಂತ ಸಣ್ಣವಳಾದ ನಾನು ಶ್ರದ್ಧೆಯಿಂದ ಕೇಳಿಸಿಕೊಂಡೆ ತಾನೆ. ಈಗ ನಾನು ನಿಮ್ಮದೇ ಯೋಚನೆಗಳ ಮಾದರಿಯಲ್ಲಿ ಕೆಲವು ಒಗಟುಗಳನ್ನು ಕೇಳುತ್ತೇನೆ. ನೋಡೋಣ ಯಾರೆಲ್ಲ ಉತ್ತರಿಸುತ್ತೀರಿ ಅಂತ. ಆಗಬಹುದೇ?
6: ಓ, ಆಗಬಹುದು. ನೋಡಿಯೇ ಬಿಡೋಣ. ಅದೇನು ಕೇಳುತ್ತೀಯೋ ಕೇಳು, ನಾವೆಲ್ಲರೂ ಸಿದ್ಧರಿದ್ದೇವೆ.
2: ನೀರಲ್ಲೇ ಹುಟ್ಟುವೆ ಮತ್ತು ನೀರಲ್ಲೇ ಸಾಯುವೆ, ಅದೇನು ಅಂತ ಹೇಳ್ತೀರಾ?
5: ಅದೇನು ಅಂತ ನಾನು ಹೇಳ್ತೀನಿ.

0: ಅದು ಉಪ್ಪು.
1: ಸರಿಯಾದ ಉತ್ತರ. ಈಗ ಇನ್ನೊಂದು ಒಗಟು. ಬಿಸಿಲಿಗೆ ಅರಳುತ್ತೆ, ನೆರಳಿಗೆ ಬಾಡುತ್ತೆ, ಏನು ಹೇಳಿ ನೋಡೋಣ?
2: ಅದು ಈ ಬೇಸಿಗೆಯಲ್ಲಿ ಹೊರಗೆ ಹೋಗಬೇಕೆಂದರೆ ಬೇಕೇ ಬೇಕು, ಅದುವೇ ಛತ್ರಿ ಅಥವಾ ಕೊಡೆ.
3: ಈಗ ನಾನೊಂದು ಒಗಟು ಕೇಳ್ತೇನೆ, ಯಾರು ಉತ್ತರ ಹೇಳ್ತಾರೆ ನೋಡೋಣ. ಹಗ್ಗ ಹಾಸಿದೆ, ಕೋಣ ಮಲಗಿದೆ,
4: ಅದರದ್ದು ಸಾಂಬಾರು ಬಹಳ ರುಚಿಯಾಗಿರ್ತದೆ, ಅದುವೇ ಕುಂಬಳಕಾಯಿ ಮತ್ತು ಕುಂಬಳಕಾಯಿ ಬಳ್ಳಿ.
0: ಈಗ ನಾನೊಂದು ಒಗಟು ಕೇಳ್ತೇನೆ, ಬಂಗಾರದ ಗುಬ್ಬಿ ಬಾಲದಲ್ಲಿ ನೀರು ಕುಡಿಯುತ್ತೆ, ಅದೇನು ಹೇಳಿ ನೋಡೋಣ?
1: ಅಯ್ಯೋ, ಗುಬ್ಬಿ ಹೇಗೆ ತಾನೆ ಬಾಲದಲ್ಲಿ ನೀರು ಕುಡಿಯೋದಕ್ಕೆ ಸಾಧ್ಯ?
5: ಹಾ, ಅದಕ್ಕೆ ಕ್ರಿಯೇಟಿವ್ ಥಿಂಕಿಂಗ್ ಅನ್ನೋದು. ನಮ್ಮ ಹಿರಿಯರು ತಾವು ನೋಡಿದ ಕೇಳಿದ ಎಲ್ಲದಕ್ಕೂ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ಬುದ್ಧಿಯನ್ನು ಉಪಯೋಗಿಸಿ ಆ ಮೂಲಕ ಇನ್ನೊಬ್ಬರ ಮೆದುಳನ್ನು ಹೊರಗೆ ಹಚ್ಚುವ ಕೆಲಸ ಈ ಒಗಟುಗಳ ಮೂಲಕವೇ ಮಾಡುತ್ತಿದ್ದುದು. ಇಲ್ಲಿ ಬಂಗಾರದ ಗುಬ್ಬಿ ಅಂದರೆ ದೀಪ, ಬಾಲದಲ್ಲಿ ನೀರು ಕುಡಿಯುವುದು ಅಂದರೆ ದೀಪವು ಬತ್ತಿಯ ಮೂಲಕ ಎಣ್ಣೆಯನ್ನು ಹೀರುವುದು ಎಂದರ್ಥ.
6: ಓಹೋ, ಒಟ್ಟಿನಲ್ಲಿ ಈ ಒಗಟುಗಳು ರಚಿಸಿದವರ ಮತ್ತು ಉತ್ತರ ಹೇಳುವವರ ಬುದ್ಧಿಮತ್ತೆಯನ್ನು ಅಳೆದು ತೂಗುವ ಮಾನದಂಡಗಳಾಗಿವೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂಬುದು ಇಂದಿಲ್ಲಿ ಮತ್ತೆ ಸಾಬೀತಾಯಿತು.
3: ನಿಜಕ್ಕೂ ಈ ಒಗಟುಗಳ ಪಂದ್ಯವಂತೂ ಅದ್ಭುತವಾಗಿತ್ತು. ಈ ಎಲ್ಲಾ ಭಾಗಗಳನ್ನು ಕೇಳಿದ ನಂತರ ಒಂದು ಪ್ರಶ್ನೆ ನಮ್ಮೊಳಗೆ ಮೂಡಬೇಕು. ನಾವು ಬದುಕನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇವಾ ಅಥವಾ ಕೇವಲ ಸಾಗಿಸುತ್ತಿದ್ದೇವಾ ಅಂತ. ಇಂದಿಲ್ಲಿ ನಡೆದ ಮಾತುಕತೆಯ ಸಾರಾಂಶ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚೊತ್ತಬೇಕು.
4: ಹೌದು, ಭಕ್ತಿಯು ನಮ್ಮ ಆತ್ಮದ ಕಣ್ಣನ್ನು ತೆರೆಯಿಸಿ ಭಗವಂತನ ಸಾಕ್ಷಾತ್ಕಾರಕ್ಕೆ ದಾರಿ ಮಾಡುತ್ತದೆ. ನಮ್ಮೊಂದಿಗೆ ಭಗವಂತನಿದ್ದಾನೆ ಎಂಬ ನಂಬಿಕೆಯೇ ನಮ್ಮ ಬದುಕಿನ ಹಾದಿಗೆ ಭರವಸೆಯನ್ನು ತುಂಬುತ್ತದೆ.
5: ನಮ್ಮ ದೈನಂದಿನ ಬದುಕಿನಲ್ಲಿ ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಮುನ್ನಡೆಯುವುದಕ್ಕೆ ನಾವು ಸಂಪಾದಿಸಿದ ಜ್ಞಾನ ನಮಗೆ ದಿಕ್ಕು ತೋರಿಸುತ್ತದೆ. ನಮ್ಮ ಬತ್ತಳಿಕೆಯಲ್ಲಿನ ಪ್ರಬಲ ಶಸ್ತ್ರಗಳಂತೆ ಕೆಲಸ ಮಾಡುವ ನಮ್ಮ ಜ್ಞಾನವನ್ನು ನಮಗೆ ವ್ಯತಿರಿಕ್ತವಾಗದಂತೆ ಎಚ್ಚರ ವಹಿಸುವುದು ನಮ್ಮದೇ ಜವಾಬ್ದಾರಿಯಾಗಿದೆ.
7: ಅನುಭವ ನಮಗೆ ವಿವಿಧ ಪರಿಸ್ಥಿತಿಗಳಲ್ಲಿ ಸಮತೋಲನ ಕೊಡುತ್ತದೆ. ಯಾವುದೇ ಸಂದರ್ಭಗಳಲ್ಲಿಯೂ ನಮ್ಮ ಅನುಭವಗಳು ಗುರುವಿನಂತೆ ನಿಂತು ಮಾನಸಿಕವಾಗಿ ನಮ್ಮನ್ನು ಗಟ್ಟಿಗೊಳಿಸುತ್ತದೆ.
4: ಸರಳತೆ ನಮ್ಮ ಜೀವನವನ್ನು ಸುಂದರಗೊಳಿಸುವ ಆಭರಣದಂತೆ ಕೆಲಸ ಮಾಡುತ್ತದೆ. ಆಡಂಬರದ ಮತ್ತು ಡಾಂಬಿಕತೆಯ ಬದುಕು ನಮ್ಮನ್ನು ವಿಷವರ್ತುಲದೊಳಗೆ ಸಿಲುಕಿಸುತ್ತಲೇ ಹೋದರೆ ಸರಳತೆ ನಮ್ಮನ್ನು ಪುಟಕಿಟ್ಟ ಚಿನ್ನದಂತೆ ಹೊಳೆಯಿಸುತ್ತದೆ.
7: ಬದುಕಿನ ವಿವಿಧ ತಿರುವುಗಳಲ್ಲಿ ನಮ್ಮೊಳಗೆ ಮೂಡುವ ಪ್ರಶ್ನೆಗಳು ನಮ್ಮ ಬೆಳವಣಿಗೆಗೆ ದಾರಿ ತೆರೆಯುತ್ತವೆ. ಪ್ರಶ್ನೆಗಳು ಮೂಡಿದಾಗಲೇ ಉತ್ತರ ಹುಡುಕುವ ಸಾಹಸಕ್ಕೆ ಕೈ ಹಾಕುವ ನಾವು ಪ್ರಶ್ನೆಗಳಿಲ್ಲದಿದ್ದರೆ ನೀರಸ ಬದುಕನ್ನು ಸಾಗಿಸಬೇಕಾಗಬಹುದು.
1: ನಮ್ಮ ಮನವೆಂಬ ಕಡಲೊಳಗೆ ಮೂಡುವ ಭಾವನೆಗಳೆಂಬ ಅಲೆಗಳು ಬದುಕೆಂಬ ಸಾಗರಕ್ಕೆ ಅಂದವನ್ನು ಘನತೆಯನ್ನು ಕೊಡುತ್ತವೆ. ಹಾಗಾಗಿ ಭಾವನೆಗಳೇ ಬದುಕಿನ ಸಾರ ಎನ್ನಬಹುದು.
8: ನಮ್ಮ ಕಾಯ, ವಾಚ, ಮನಸ, ಯೋಚನೆಗಳು ನಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುತ್ತವೆ. ಹಾಗಾಗಿ ನಮ್ಮ ಯೋಚನೆಗಳಲ್ಲಿ ಸಾತ್ವಿಕತೆಯನ್ನು ತುಂಬುವುದು ನಮ್ಮದೇ ಜವಾಬ್ದಾರಿಯಾಗಿದೆ.
3: ಇಂದು ಇಲ್ಲಿ ಈ ಹೊತ್ತಲ್ಲಿ ನಡೆದ ಚರ್ಚೆಯಿಂದಾಗಿ ನಮ್ಮೊಳಗೆ ಒಂದು ಧನಾತ್ಮಕ ಲಹರಿ ನಿರ್ಮಾಣವಾಗಬೇಕು. ಕೇವಲ ಬಾಯಲ್ಲಿ ಮಾತನಾಡಿ ಬಿಟ್ಟು ಬಿಡುವ ಬದಲು ಇಂದು ನಾವೆಲ್ಲ ಒಂದಾಗಿ ಒಂದು ಸಂಕಲ್ಪ ಮಾಡೋಣವೇ? ಹಾಗಾದ್ರೆ ಎಲ್ಲರೂ ನನ್ನ ಜೊತೆ ದನಿ ಸೇರಿಸಿ, ನಾವೆಲ್ಲ ಹಳೆಯ ಬೇರುಗಳ ಸಾರವನ್ನು ಹೀರಿ ಅವುಗಳ ಬಲದಲ್ಲಿ ನಿಂತು ನಾಳೆಗೆ ಹೊಸ ಹೊಸ ಚಿಗುರುಗಳಾಗಿ ಅರಳೋಣ. ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಪೀಳಿಗೆ ಕಟ್ಟೋಣ. ಬೋಲೋ ಭಾರತ್ ಮಾತಾ ಕಿ
9: ಜೈ.
10: ಇದುವರೆಗೆ ಕೂಟ ಮಹಾಜಗತ್ತು ಬೆಳ್ತಂಗಡಿ ಅಂಗಸಂಸ್ಥೆಯ ಮಹಿಳಾ ವೇದಿಕೆಯ ಸದಸ್ಯೆಯರು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ.

0: ಇದು ಇಂದಿನ ವನಿತಾವಾಣಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.
1: ಇದೊಂದು ಪ್ರಕಟಣೆ. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲೆಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ನಾಳೆ ಜೂನ್ 16 ಮಂಗಳವಾರ ಬೆಳಿಗ್ಗೆ 11:30 to 12:30. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211 9999 ಮತ್ತು 2222611, STD ಕೋಡ್ 08224, ಮೊಬೈಲ್ 8277038000.

11 9 9 9 ಮತ್ತು 2 2 2 2 6 1 1 STD ಕೋಡ್ 08 2 4 ಮೊಬೈಲ್ 8 2 7 7 0 3 8 0 0 0 ಕೇಳುಗರೆ, ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30 ಪ್ರಸಾರವಾಗುತ್ತಿರುವ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ಫೋನ್ ಲೈನ್ ಸಿಗುತ್ತಿಲ್ಲವೇ? ಹಾಗಾದರೆ ಚಿಂತಿಸದಿರಿ, ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಜ್ಗಾಗಿ ಎಂದು ಸ್ಪಷ್ಟವಾಗಿ ಬರೆದು ನಮ್ಮ ಮೊಬೈಲ್ ಸಂಖ್ಯೆ 9449926560 ಈ ಸಂಖ್ಯೆಗೆ ವಾಟ್ಸಪ್ ಮೆಸೇಜ್ ಕಳುಹಿಸಿ. ಪ್ರತಿ ಮಂಗಳವಾರ ಬೆಳಿಗ್ಗೆ 11:30 12:30 ಧ್ವನಿಮುದ್ರಣದ ಅವಧಿಯಲ್ಲಿ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಈ ರೀತಿ ನಮ್ಮ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಪ್ರಕಟಣೆ ಮುಗಿಯಿತು.

ಆಕಾಶವಾಣಿ ಮಂಗಳೂರು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೆವಿ ಕೃಷ್ಣನ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಟಿಎಚ್ ಲಲಿತಾ, ಮೃದಂಗ ನುಡಿಸಲಿದ್ದಾರೆ ಪಾರಸಾಲ ರವಿ. ಕೆವಿ ಕೃಷ್ಣನ್ ಅವರ ಹಾಡುಗಾರಿಕೆಯ ಆರಂಭದಲ್ಲಿ ತ್ಯಾಗರಾಜರ ಕೃತಿ ರಾಮನನ್ನು ಬ್ರೋವರ, ಹರಿಕಾಂಭೋಜಿ ರಾಗ, ರೂಪಕ ತಾಳ.

ಇದುವರೆಗೆ ಕೆವಿ ಕೃಷ್ಣನ್ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ವಯಲಿನ್ ಟಿಎಚ್ ಲಲಿತಾ, ಮೃದಂಗ ನುಡಿಸಿದವರು ಪಾರಸಾಲ ರವಿ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಕೇಳುಗರೆ, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ. ಬಳಿಕ ಎನರ್ಜಿ ಬೂಸ್ಟರ್ ಕಲ್ಪನಾ ಹೆಗಡೆ ಅವರಿಂದ ಲಘುಧಾಟಿಯ ಭಾಷಣ ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ, ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕ ಡಾ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 12:00 ಆಗಲಿದೆ. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. ಬಳಿಕ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ಬೆಂಗಳೂರು ಕೇಂದ್ರದಿಂದ ಕೇಳಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಕಸಿತ ಭಾರತ 2047 ಗುರಿ ತಲುಪಲು ಕೃಷಿ, ಆಹಾರ, ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ಪಾತ್ರ ಅತಿ ಮುಖ್ಯವಾಗಿದೆ. ಪ್ರಯೋಗಶಾಲೆಗಳಲ್ಲಿ ಸಿದ್ಧವಾಗುವ ತಂತ್ರಜ್ಞಾನ ಮಾರುಕಟ್ಟೆ ತಲುಪಿ ಜನಸಾಮಾನ್ಯರ ಜೀವನವನ್ನು ಸುಗಮಗೊಳಿಸುತ್ತದೆ. ಈ ನಿಟ್ಟಿನಲ್ಲಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ CSIR ಸಂಸ್ಥೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ರೈಸ್ ಕಾಂಕ್ಲೇವ್ 2026 ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದ ಆಹಾರ ಸುರಕ್ಷತೆ ಮತ್ತು ತಂತ್ರಜ್ಞಾನದ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತಿರುವ ಯುವ ಉದ್ಯಮಿಗಳ ಉತ್ಸಾಹ ಹಾಗೂ ನವೋದ್ಯಮಗಳ ಪಾತ್ರ ಹೆಮ್ಮೆಯ ವಿಷಯವಾಗಿದೆ ಎಂದರು. ಬೆಂಗಳೂರಿನಲ್ಲಿ ಜರುಗಿದ 6ನೇ CSIR ರೈಸ್ ಕಾಂಕ್ಲೇವ್ನಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳ ಸಹಯೋಗಕ್ಕಾಗಿ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಒಡಂಬಡಿಕೆಗೆ ಸಹಿ ಹಾಕಿದೆ. ತಮ್ಮ ಸರ್ಕಾರದ ಹೆಮ್ಮೆಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಗ್ಯಾರಂಟಿ ಯೋಜನೆಗಳು 100%ಗೆ 100% ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಮತ್ತೆ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಎಂದಿದ್ದಾರೆ. ಸ್ವಚ್ಛತೆಯೇ ಸೇವೆ ಎಂಬ ಧ್ಯೇಯದೊಂದಿಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಜರುಗಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಸ್ವಚ್ಛ ಭಾರತ ಅಭಿಯಾನದ ಸಂದೇಶವನ್ನು ಜನರಿಗೆ ತಲುಪಿಸಲು ಈ ಸ್ವಚ್ಛತಾ ಅಭಿಯಾನ ನಡೆಯಿತು. ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡು ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕಾಪಾಡುವಂತೆ ಜನಜಾಗೃತಿ ಮೂಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ರೈತರ ಸಹಭಾಗಿತ್ವದಲ್ಲಿ ಮೂಲದಲ್ಲಿಯೇ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗುಂಡ್ಲವದ್ದಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಅವರ ಹೊಲದಲ್ಲಿ ಹೊಯ್ಸಳ

0: ಕಾಲದ ಅಪ್ರಕಟಿತ ದಾನಶಾಸನ ಪತ್ತೆ ಮಾಡಲಾಗಿದೆ. ತುಮಕೂರಿನ ಶಶಿಕುಮಾರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಸದಸ್ಯರು ಈ ಶಾಸನ ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಹಿರಿಯ ಸಹಾಯಕ ಪ್ರಾಧ್ಯಾಪಕ ಡಾ ಗೋವಿಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಗುಂಡ್ಲೋದ್ಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಮತ್ತು ಮಲ್ಲನಗೌಡರವರ ಹೊಲದಲ್ಲಿ ಹೊಯ್ಸಳರ ಕಾಲದ ಅಪ್ರಕಟಿತ ದಾನಶಾಸನವನ್ನು ಪತ್ತೆ ಮಾಡಲಾಗಿದೆ. ಗುಂಡ್ಲೋದ್ಗೇರಿ ಗ್ರಾಮದ ಶಿಕ್ಷಕ ಮಂಕಾಳಪ್ಪ ಗಂಗಾಧರ ಅವರ ಸಹಕಾರದಿಂದ ವಿಜಯನಗರ ತಿರುಗಾಟ ಸಂಶೋಧನಾ ತಂಡ ಅವರು ಪತ್ತೆ ಹಚ್ಚಿದ್ದಾರೆ. ಈ ಶಾಸನವು ಗ್ರಾನೈಟ್ ಕಲ್ಲಿನಲ್ಲಿದ್ದು 15 ಸಾಲುಗಳನ್ನು ಒಳಗೊಂಡಿದೆ. 8 ಅಡಿ ಎತ್ತರ, 1.5 ಅಡಿ ಅಗಲವಾಗಿದ್ದು ವಿಶೇಷವಾಗಿ ಶಾಸನದ ಮೊದಲ ಸಾಲಿನಲ್ಲೇ ಹೊಯ್ಸಳರ ನಾರಸಿಂಹ ಚಕ್ರವರ್ತಿ ಎಂದು ಉಲ್ಲೇಖವಾಗಿದೆ. ಇದರಿಂದ ಹೊಯ್ಸಳರ ನಾರಸಿಂಹನ ಆಡಳಿತಾವಧಿಯಲ್ಲಿ ಗುಂಡ್ಲವದ್ದಿಗೇರಿಯನ್ನು ಕಾಸಿಗೌಡ ಎಂಬ ಪಾಳೆಯಗಾರನು ಆಳ್ವಿಕೆ ನಡೆಸುತ್ತಿದ್ದನು. ಆತನು ಆ ಊರಲ್ಲಿ ಕೆರೆ ಕಟ್ಟಿಸಿರುವುದಲ್ಲದೆ ದೇಗುಲಕ್ಕೆ ಗಂಟೆ ಜಾಗಟಿಯನ್ನು ದಾನ ನೀಡಿದ ವಿವರವು ಶಾಸನದಲ್ಲಿದೆ.
0: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಪೂರ್ವಭಾವಿಯಾಗಿ ಆಯುಷ್ ಇಲಾಖೆಯಿಂದ ಆಯೋಜಿಸಲಾಗುತ್ತಿರುವ ಆನ್ಲೈನ್ ಯೋಗಥಾನ್ನ 2ನೇ ದಿನವಾದ ಇಂದು ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಪಾಲ್ಗೊಂಡಿದ್ದರು. ಗಿನ್ನಿಸ್ ದಾಖಲೆಗಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ ಸಪ್ತಾಹದ ಪ್ರಥಮ ದಿನ ಒಟ್ಟು 435,831 ಜನ ಯೋಗಾಸಕ್ತರು ಯೋಗಾಭ್ಯಾಸದಲ್ಲಿ ತೊಡಗಿದರು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಪರಿಕಲ್ಪನೆಯಡಿ ಜೂನ್ 21 ಬೆಳಿಗ್ಗೆ 6 ದಾವಣಗೆರೆ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿತವಾಗಿದೆ. ಖ್ಯಾತ ಯೋಗಪಟು ಮುರಳಿ ಮಾರ್ಗದರ್ಶನ ಮಾಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಸಂಘರ್ಷ ಹಾಗೂ ಮೌಲ್ಯಾದರ್ಶಗಳನ್ನು ಯುವ ಪೀಳಿಗೆಗೆ ಪರಿಚಯಿಸಲು ಕೋಲಾರ ಜಿಲ್ಲೆಯಲ್ಲಿ ಭವ್ಯ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಪೂರ್ವ ಅನುಮೋದನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ ವನಿತಾ ವಿಹಾರ.

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗ ಹಿರೇಮಠ ಅವರು. ನಂತರ ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ ಅವರು.
1: ಶಬ್ದಗಾರುಡಿಗ, ವರಕವಿ, ಶ್ರಾವಣ ಪ್ರತಿಭೆಯ ಕವಿ ಎಂದೆಲ್ಲಾ ಪ್ರಸಿದ್ದರಾದ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನೇ ದತ್ತ. ಇವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬವ್ವ ಬೇಂದ್ರೆ. ಇವರ ಮನೆತನದ ಮೂಲ ಹೆಸರು ಬೇಂದ್ರೆ ಎಂದಿತ್ತು. ಕಾರಣ ಇದೇ ಮುಂದೆ ಬೇಂದ್ರೆ ಎಂದಾಯಿತು. ದರಾ ಬೇಂದ್ರೆ ಅವರು ತಮ್ಮ ಜೀವನದುದ್ದಕ್ಕೂ ನೋವನ್ನೇ ಉಂಡವರು. ತುಂಬಾ ಕಷ್ಟದಲ್ಲೇ ಬೆಳೆದು ವಿದ್ಯಾವಂತರಾದ ಇವರು 1924 ತಾಯಿಯನ್ನು ಕಳೆದುಕೊಂಡರು. ಹೀಗಾಗಿ ಬೇಂದ್ರೆಯವರಿಗೆ ಸಾವು ನೋವುಗಳು ಅವರ ಜೀವನದುದ್ದಕ್ಕೂ ನೆರಳಾಗಿದ್ದುಕೊಂಡು ಅವರ ಕಾವ್ಯದಲ್ಲಿ ನಲಿವು ಲಯವಾಗಿ ಬೆರಗಾಗಿ ವಿಡಂಬನೆಯಾಗಿ ಒಡಮೂಡಿರುವುದನ್ನು ಕಾಣುತ್ತೇವೆ. ಎನ್ನ ಪಾಡಿನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆ ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯು ಹನಿಸು ಎನಗೆ ಎಂಬ ಸಾಲುಗಳ ಮೂಲಕ ಬೇಂದ್ರೆ ತಮ್ಮ ನೋವನ್ನು ವಾಚಕರಿಗೆ ತಿಳಿಸಲು ಬಯಸಿದ್ದಾರೆ. 1921 ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿತು. 1922 1981 ತನಕ ಸಾಹಿತ್ಯ ಕೃಷಿ ನಡೆಸಿದ ವರಕವಿ ಬೇಂದ್ರೆಯವರಿಗೆ 1974 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು.

ತಮ್ಮ ಅಮೂಲ್ಯವಾದ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಲೋಕವನ್ನು ಅತಿ ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಬೇಂದ್ರೆಯವರದು. ಬೇಂದ್ರೆಯವರು ಚಿಕ್ಕಂದಿನಲ್ಲಿಯೇ ತಮ್ಮ ತಂದೆಯನ್ನು ಕಳೆದುಕೊಂಡಿದ್ದರಿಂದ ತಮ್ಮ ಅಜ್ಜಿ ಗೋಧುಬಾಯಿ ಮತ್ತು ತಾಯಿ ಅಂಬಿಕೆ ಇವರುಗಳ ಮಮತೆ ವಾತ್ಸಲ್ಯಗಳಲ್ಲೇ ಬೆಳೆದರು. ತಾಯಿಯ ಪ್ರೀತಿ ವಾತ್ಸಲ್ಯಗಳು ಈ ಕಾವ್ಯಧಾರೆಯ ಮೂಲವಾಯಿತು. ಬಡತನದ ಬೇಗೆಯನ್ನು ಮಗನಿಗೆ ತಟ್ಟದಂತೆ ಇವರ ತಾಯಿ ಇವರ ಬದುಕಿಗೆ ಆಸರೆಯಾಗಿ ಇವರ ಕವನಗಳಿಗೆ ಸ್ಫೂರ್ತಿಯಾಗಿ ನಿಂತರು. ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರ ದೀಜಗ ಎನ್ನುವ ಸಾಲುಗಳು ಮಾತೃತ್ವದ ಬಿಂಬವಾಗಿವೆ. ತಾಯಿ ಪಾರ್ವತಿ ಅಂಬಿಕೆ ಎಂಬ ಕವನದಲ್ಲಿ ಆ ತಾಯಿ ಮಾ ತಾಯಿ ಈ ಬಾಯಿಯ ತುತ್ತಲ್ಲ ಅವಳನ್ನು ಸ್ತುತಿಸಲು ಎದೆ ಸಾಲದು ಎನ್ನುತ್ತ ತಾಯಿಯನ್ನು ಬಾಯಿ ತುಂಬ ಹೊಗಳಿದ್ದಾರೆ. ಹೆಣ್ಣು ಎನ್ನುವ ಮಾತು ತಾಯಿ ಎನ್ನುವ ಮಾತು ಎರಡಲ್ಲ ಒಂದೆಂದು ತಿಳಿಸಿದಳು ಎಂಬ ಸಾಲುಗಳ ಮೂಲಕ ಪಂಚದ ಪ್ರತಿ ಹೆಣ್ಣಿನಲ್ಲೂ ಮಾತೃಭಾವವನ್ನು ಕಾಣಲು ಅನುಕೂಲ ಮಾಡಿಕೊಟ್ಟವಳು ಎಂದು ಅಂಬಿಕೆಯನ್ನು ನೆನೆದಿದ್ದಾರೆ. ಮುದ್ದಿನೊಡನೆ ಮುದ್ದು ಮಾತು ಕಲಿಸಿ ಉಲಿಸಿ ನಲಸಿದೆ ನಿನ್ನ ತಿಳಿ ಸಲಿಸಿದೆ ಎಂದು ತಾಯಿ ಎಂಬ ಕವನದಲ್ಲಿ ತಾಯಿಯ ಎದೆ ಹಾಲಿನೊಂದಿಗೆ ತಮ್ಮ ಜ್ಞಾನವನ್ನು ಧಾರೆಯರ್ದ ಸ್ಮರಣೆ ಇದೆ. ನೀ ಮೈಯನ್ನೊಂದೇ ರೂಪಿಸಿದೆಯೇನು, ಬಸಿರಲ್ಲಿ ರಕ್ತ ಸುರಿದು ಹಸಿದಿರುವ ಆಯ್ಗೆ ನೀ ತಾಯಿಯ ಬಂದೆ, ಹಾಲಾಗಿ ಎದೆಗೆ ಹರಿದು ಹಸು ಕರುವಿಗಾಗಿ ನಡೆವಂತೆ ದುಡಿದೆ, ನಡೆಗಳಿಸಲೆಂದು ದುಡಿಸಿ ಮುದ್ದಿಟ್ಟು ತುಟಿಗೆ ಮುದ್ದಾದ ಮಾತ ಮುದ್ರಿಸಿದೆ ಮನವ ನುಡಿಸಿ ಎಂಬ ಸಾಲುಗಳು ತಾಯಿಯ ಕೃಪೆಯನ್ನು ಸ್ಮರಿಸುವ ಇವು ತಾಯಿಗೆ ಪ್ರಾರ್ಥನೆ ಎಂಬ ಕವನದ ಸಾಲುಗಳಾಗಿವೆ. ನವಮಾಸಗಳನ್ನು ಹೊತ್ತು ಹೆತ್ತ ತಾಯಿಯನ್ನು ತಾಯಿಗಿಂತ ಯಾರು ಹೆಚ್ಚು, ಬಸಿ ಹುತ್ತ ಹೊತ್ತುಕೊಂಡು ಬಯಕೆಗಾಗಿ ಕಾಡಿಬೇಡಿ ಬೇನೆ ತಿಂದು ಬಳಲಿ ಹೊತ್ತು ನಕ್ಕರಾರು ನನ್ನ ಚಿನ್ನ, ಹೀಗೆ ಸ್ಮರಿಸುತ್ತ ತಾಯಿಗಿಂತ ಯಾರು ಹೆಚ್ಚು ಎಂದು ಪ್ರಶ್ನಿಸಿದ್ದಾರೆ. ಹಾಗೆ ನಮ್ಮ ಕಾವ್ಯ ಸೃಷ್ಟಿ ಎಲ್ಲವೂ ತಾಯಿಯ ಕೃಪೆ ಎನ್ನುವುದನ್ನು ಅಂಬಿಕಾತನೆ ದತ್ತ ಎಂಬ ಕವನದ ಸಾಲುಗಳಾದ ತಾಯೇ ಮಾಯೇ ಅಂಬಿಕೆಯೇ ನಿನ್ನ ತನೆಯ ದತ್ತನು ನೀನು ಇತ್ತುದಿತ್ತನು, ಜನುಮದೊಂದು ಪಾಡು ಹಾಡುವಾಗಿ ಮೂಡಿತು, ನನ್ನ ಕೊರಳು ಹಾಡಿತು ಇವುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸಾವಿರದ ಮನೆಗಳಲ್ಲಿ ನನಗೆ ಮನೆಯ ಮಾಡಿದೆ, ತಾಯಿ ಆಟ ಇದೆ, ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರೆ ದೀಜಗ ಎಂದು ಹಾಡುವುದರ ಮೂಲಕ ತಾವು ಕವಿಯಾಗಲು ತಮ್ಮ ಮಾತೆಯೇ ಕಾರಣ ಎಂದಿದ್ದಾರೆ. ಕಾವ್ಯರಸಲು ಕೂಡ ಜ್ಞಾನದ ಬೆಳಕನ್ನು ಪಡೆದುಕೊಂಡಿದ್ದು ಮಾತೆ ಅಂಬಿಕೆಯಿಂದಲೇ ಎನ್ನುವುದನ್ನು ಅಂಬಿಕೆಯ ಗರ್ಭ ತುಂಬಿದ ಬೆಳಕ, ಸೂರ್ಯನ ಝಳಕ, ದತ್ತಮಿಂದ ಎಂದು ಹಾಡಿದ್ದೆ. ಒಮ್ಮೆ ಬೇಂದ್ರೆಯವರು ಬಾಲ್ಯದಲ್ಲಿ ಹಾಲಗೇರಿ ಕೆರೆಯಲ್ಲಿ ಮುಳುಗಿದಾಗ ಇವರ ತಾಯಿ ಅಂಬಿಕೆಯವರು ತಮ್ಮ ಪ್ರಾಣವನ್ನೇ ಇಟ್ಟು ಇವರನ್ನು ರಕ್ಷಿಸಿದರು. ಆ ಕ್ಷಣಗಳನ್ನು ಮುಟುಗಿಯೊಳಗ ಹಿಡಿದ ಅರಿವಿ, ತಾಯಿಗಿತ್ತು ಗಾಳಿಯ ಪರಿವಿ, ಹಿಗ್ಗು ಹರವಿ ಹರವಿ, ತೋರಿತಿತ್ತು ಭಿನ್ನಾಣದ ಬೆಡಗು ಎಂದು ನೆನಪಿಸಿಕೊಳ್ಳುತ್ತಾರೆ. ತಮ್ಮ ಅಸ್ತಿತ್ವ ವ್ಯಕ್ತಿತ್ವ ಮತ್ತು ಕಾವ್ಯತಳು ತಮ್ಮ ತಾಯಿಯಿಂದಲೇ ಬಂದವುಗಳಾಗಿವೆ ಎನ್ನುವುದು ಬೇಂದ್ರೆಯವರ ನಂಬಿಕೆಯಾಗಿತ್ತು. ನೀನೇ ನನ್ನ ಪಡದಿ, ನೀನೇ ನನ್ನ ಹಡದಿ, ಕ್ಷೀರಸಾಗರ ಕಡದಿ ಬೆಣ್ಣೆಯಾಗಿ ಎದ್ದಾರೆ. ಬೇಂದ್ರೆಯವರಿಗಿದ್ದ ಕಡುಬಡತನದಿಂದ ತಮಗೆ ಬೇಕಾದ ಗ್ರಂಥಗಳನ್ನು ಕೊಂಡುಕೊಳ್ಳೋದಕ್ಕೆ ಆಗಲಿಲ್ಲ. ಆಗ ಇವರ ತಾಯಿಯವರು ತಮ್ಮ ಚಿನ್ನದ ಉಂಗುರವನ್ನೇ ಕೊಟ್ಟರು. ಇದು ಬೇಂದ್ರೆಯವರು ತಮ್ಮ ಬಾಳಿನಲ್ಲಿ ಎಂದೂ ಮರೆಯಲಾಗದ ಘಟನೆಯಾಗಿ ಪರಿಣಮಿಸಿತು. ಕಾರಣ ತಾಯಿಯ ಬಗೆಗಿನ ಪ್ರೀತಿ ಭಕ್ತಿ ಇನ್ನೂ ಹೆಚ್ಚಿತು. ತಾಯಿಯ ಅಂತರಾಳ ಏನು ಎನ್ನುವುದನ್ನು ಅಯ್ಯಯ್ಯ ತಾಯಿನೊಂದೇ ಕೈಯೆಯೇ ಸತ್ತೇ ಎಂದೇ ಚಿಂತ್ಯಾಕೋ ನನ್ನ ಬಾಳ ಅಂತಾವ ಅಂತರಾಳ ಎಂದು ತೇಲಾಡುವಾಗ ಎನ್ನುವ ಕವನದಲ್ಲಿ ಹಾಡಿದ್ದಾರೆ. ಯಾವ ವ್ಯಕ್ತಿಯೇ ಆಗಲಿ ತನಗೆ ನೋವು ದುಃಖವಾದಾಗ ತನ್ನ ಹೆತ್ತ ತಾಯಿಯನ್ನೇ ನೆನೆಯುತ್ತಾನೆ, ಅವಳಿಂದ ಸಾಂತ್ವನವನ್ನು ಬಯಸುತ್ತಾನೆ, ಅವಳು ಕಾಪಾಡಿಯೇ ಕಾಪಾಡುತ್ತಾಳೆ ಎಂದು ಬಲವಾಗಿ ನಂಬುತ್ತಾನೆ ಎನ್ನುವುದನ್ನು ಆತಾಳ ಕಂಡರೇನು, ಆ ತಾಯಿ ಬಿಡುವಳೇನು, ಕಾಯವನು ಹೆತ್ತ ಕರಳು, ಕಾಯುವುದು ಹಗಲು ಇರುಳು ಎನ್ನುವ ಸಾಲುಗಳು ಹೇಳುತ್ತವೆ. ತಮ್ಮ ಬಾಲ್ಯಕಾಂಡ ಕವನದಲ್ಲಿ ತಾಯಿ ಅಂಬಿಕೆಯನ್ನು ಸಂತೋಷವಾಗಿರಿಸಲು ತಾವು ಪಡುತ್ತಿದ್ದ ಶ್ರಮವನ್ನು ಹೀಗೆ ಹೇಳಿದ್ದಾರೆ. ಗೀತ ಗೋವಿಂದವ ಹಾಡಿ ಹುಚ್ಚಾದೆನು, ಶಂಕರರ ಸ್ತೋತ್ರಕ್ಕೆ ಮರುಳಾದೆನು, ಗಂಗಾಲಹರಿಯ ಮೆಚ್ಚಿ ಏನೋ ದಾಟಿಯ ಹಚ್ಚಿ ತಾಯಿಗೆ ಸಂತೋಷ ತರುತ್ತಿದ್ದನು ಎಂದು ತಿಳಿಸಿದ್ದಾರೆ. ಬೇಂದ್ರೆಯವರು ಕೇವಲ ತಮ್ಮ ತಾಯಿಯನ್ನು ಮಾತ್ರ ನೆನೆಯದೆ ಇಡೀ ಸ್ತ್ರೀಕುಲವನ್ನೇ ತಾಯಿ ಎಂದೂ ಕರೆದಿದ್ದಾರೆ. ತಾಯಿ ಕನಿಮುನಿಯೋ ನೀ ಅಕ್ಕ ಅಕ್ಕರತೆಯೋ, ಬಾಯನ್ನ ತಂಗಿ ಬಾ ಮುದ್ದು ಬಂಗಾರವೇ, ನೀಯನ್ನ ಹೆಂಡತಿಯೋ ಮೈಗೊಂಡ ನನ್ನಿಯೋ ಮಗಳೋ ನನ್ನದೆಯ ಮುಗುಳೋ, ಈಯ ಇರುವಿಂಗೆ ಜೀವನದ ಬಾಳ್ವಿಕೆಗೆ ಈಯುತ್ತ ಕೈ ಮೈಗಳಂ ಜೀವಭಾವದಿಂ, ಸ್ತ್ರೀಯೇ ಕಾಪಾಡಿ ದೌಪಾಡಾಗಿ ಮೂಢನನು ತಕ್ಕೈಸಿ ನೂರು ತರದಿ ಎಂದು ಹೆಣ್ಣಿನ ಎಲ್ಲಾ ರೂಪಗಳಲ್ಲಿ ತಾಯಿಯನ್ನು ಕಂಡು ಅವಳು ತಮ್ಮನ್ನು ತಮ್ಮ ಬದುಕನ್ನು ತಿದ್ದುತ್ತಾಳೆ ಎಂದು ಹಾಡಿದ್ದಾರೆ.
ಇವರ ಕವನಗಳಲ್ಲಿ ಮಾತೃತ್ವದ ಅನ್ವೇಷಣೆ ನಿರಂತರವಾದ ಪ್ರಕ್ರಿಯೆಯಾಗಿದೆ. ಅಳುವ ಕೂಸನ್ನು ಲಾಲಿ ಎಂದು ಮಲಗಿಸುವಂತೆ ಬಳಲಿದಂತಹ ಬಗೆಯ ಸಂತವಿಸಿದೌ ಶಾಂತೆ ಮುನ್ನ ಬಗೆಯಲ್ಲಿ ಹಾಡನಿ ನೀನೇ ಹೆತ್ತಿ ನನ್ನ ನಾಲಿಗೆ ಎನ್ನ ಬರಿಸೂಲಗಿತ್ತಿ ಇಲ್ಲದಿರೆ ಹಾಡುವುದು

ನನ್ನ ಪಾಡೆ ಓ ಹಾಡೆ ಓ ಹಾಡೆ ಓ ಹಾಡೆ ಎಂದು ತಮ್ಮ ಓ ಹಾಡೆ ಎನ್ನುವ ಕವನದಲ್ಲಿ ತೋರುತ್ತಾರೆ. ಯಾವ ಯುಗ ನಿದ್ದೆಯಲ್ಲಿ ಏನು ಕನಸ ಕಂಡೆನು, ಯಾರ ಹಾಲನುಂಡೆನು, ಈ ವಿಶ್ವ ಜಾಲದಲ್ಲಿ ಬಂದೆ ಅದಕ್ಕೆ ಮಿಡುಕುತ ಅದರ ಧಾರೆ ಹುಡುಕುತ ಎಂದು ತಮ್ಮ ಅಂಬಿಕಾ ತಂದತ್ತ ಎನ್ನುವ ಕವಿತೆಯ ಮೂಲಕ ತಮ್ಮ ತಾಯಿಯ ಹುಡುಕಾಟ ತಾವು ಹುಟ್ಟುವುದಕ್ಕಿಂತ ಮೊದಲೇ ಪ್ರಾರಂಭವಾದದ್ದು ಎಂದು ಭಾವಿಸಿ ಹೀಗೆ ಹೇಳಿದ್ದಾರೆ. ಎದ್ದಾಗ ಏನು ನಿನ್ನ ನಿದ್ದ ಕೂಡ ನಿನ್ನ ಮಿಡಿಕಾಡಿ ಬಗೆಯ ಬಾಯಿ ಹುಡುಕಾಡತಾವ ತಾಯಿ ಎನ್ನುವ ಸಾಲುಗಳು ಕೂಡ ಇವರ ಕನಸು ಕವನದ್ದಾಗಿದೆ. ಇಲ್ಲಿ ಕೇವಲ ತಾಯಿಯ ಕೃಪೆಯಿಂದ ಮಾತ್ರ ಕಾವ್ಯ ಸೃಷ್ಟಿಯಾಗುತ್ತದೆ ಎಂಬ ಸವಿಯಾದ ಭಾವವಿದೆ. ಈ ತಲೆಯು ಇರಲಿ ಬರುಡೆ ಆ ತಾಯಿ ಏನು ಕುರುಡೆ, ತಾಕಿದರೆ ಸಾಕು ತೊಡೆಯು, ನೂಕೀತು ಹಾಡ ಹೆಡೆಯು ಎನ್ನ ಕೂಸು ಕವನದ ಸಾಲುಗಳಲ್ಲಿ ಪುನಃ ಮಾತೃಪ್ರಜ್ಞೆಯ ಬಹುಮಾನುಭೂತಿಯ ಎದುರಿಗೆ ಕವಿಯ ವ್ಯಕ್ತಿತ್ವ ನಿರಸನಗೊಳ್ಳುವುದನ್ನು ಕಾಣುತ್ತೇವೆ. ಇಷ್ಟೇ ಅಲ್ಲದೆ ಭಾರತ ಮಾತೆಯೇ ಬೇಂದ್ರೆಯವರ ಕಣ್ಣಿಗೆ ದೇವಿಯಾಗುತ್ತಾಳೆ. ಈ ಮಾತೆಗಾಗಿ ಮನೆಯನ್ನು ಕಟ್ಟುವ ಶ್ರೇಷ್ಠ ಕೆಲಸಕ್ಕೆ ತೊಡಗಿಸಿಕೊಳ್ಳಲು ತಮ್ಮ ಸ್ವಾತಂತ್ರ್ಯ ದೇವಿಗೆ ಎನ್ನುವ ಕವನದ ಮೂಲಕ ಬಾರೆ ತಾಯಿ ಬಾರೆ ದೇವಿ, ಓ ಗರೆವರು ಭಕ್ತರು, ನಿನ್ನ ಮಕ್ಕಳೆಂದು ನಿನಗೆ ಒಲಿವ ಜ್ಞಾನ ಶಕ್ತರು, ನಿನ್ನ ಮನೆಯ ಕಟ್ಟಲಿಹರು, ದಿವ್ಯ ಕರ್ಮಯುಕ್ತರು ಎಂದು ಭಾರತೀಯರನ್ನು ಹುರಿದುಂಬಿಸಿದ್ದಾರೆ. ಭಾರತ ಮಾತೆಯನ್ನು ರಕ್ಷಿಸಲು ಯುದ್ಧ ಭೂಮಿಗೆ ನುಗ್ಗುವುದಕ್ಕೆ ನುಗ್ಗಿರಣ್ಣ ರಣದ ಕಣಕ್ಕೆ, ಅಸುರದಿಂದ ಬಿಡಿಸಿರಿ ತಾಯಸರಿಯ ಎಲ್ಲರಿಂದ ಗೆಲುವಿನ ಗುಡಿ ಹಿಡಿಸಿರಿ, ಭೂತಾಯಿ ನಲಿಯುವಂತೆ ವಿಜಯ ಗೀತ ನುಡಿಸಿರಿ ಎಂದು ಪ್ರೇರೇಪಿಸಿದ್ದಾರೆ. ಒಟ್ಟು ಭಾರತೀಯರನ್ನು ಆನಂದ ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡು ಎಂದು ಬೇಂದ್ರೆಯವರು ಭಾರತ ಮಾತೆಯನ್ನು ಹೀಗೆ ಪ್ರಾರ್ಥಿಸುತ್ತಾರೆ. ಬೇಕಾಗಿ ನೂರಾಗಿ ದೆಸೆ ದೆಸೆಗೆ ತಾಗಿ ತೊಂಗೆ ತೊಂಗೆಗೆ ಹೂವ ಸಲಿಸವ್ವ, ಕಣ್ಣು ಕಾವಲಾಗಲಿ ಮರವೆ ನವಿಲಾಗಲಿ ಚಿಗುರಿನ ಪಲ್ಲವಿ ಉಲಿಸವ್ವ, ಬೆಳೆ ಪ್ರಜೆಗೆ ಬೆಳೆಬೇಕು ಬಹಳ ದುಡಿಮೆಯ ಬಾಳಿನಲ್ಲಿ ನಿಲ್ಲಿಸವ್ವ, ಋಣಗೂಳ ನುಣುವ ಋಣಿಗೇಡಿ ಬಾಳು ಸಾಕೆಂದು ಜನತೆಗೆ ಕಲಿಸವ್ವ ಎಂದು ಕೋರಿದ್ದಾರೆ. ಬಡತನದ ಬವಣೆಯಲ್ಲಿಯೂ ಬೇಂದ್ರೆಯವರನ್ನು ಒಬ್ಬ ಧೀಮಂತ ಕವಿಯಾಗಿಸಿದ ಊರೆಂದರೆ ಅದು ಧಾರವಾಡ ಮಾತ್ರ. 1899 1981 ತಾವು ಕಂಡ ಧಾರವಾಡ ಬೇಂದ್ರೆಯವರು ಕೂಡ ಒಬ್ಬ ತಾಯಿಯಂತೆ ಕಂಡಿದ್ದಾರೆ. ತಾಯಿ ದುರ್ಗಾದೇವಿ ಧಾರವಾಡದ ರಕ್ಷಕ ದೇವಿ. ಕಾರಣ ಇವಳನ್ನೂ ಕೂಡ ಬಿಡದಂತೆ ಧಾರವಾಡದ ತಾಯಿ, ನನಗಾದ ನಿನ್ನದಲ್ಲದಿಲ್ಲ, ಭಾರ ನಿನ್ನ ಮೇಲೆ ಇರಲು ಯಾರಿಗಾರು ಎಂಬರೇನೆ, ಕಾಮ ಮೆತ್ತಿ ಬತ್ತಿದ ಮನಕ್ಕೆ ನೇಮ ನಿತ್ಯ ಬಂತೆಯಲ್ಲಿಂದ, ಪ್ರೇಮವಾಹಿನಿ ನೀ ಹರಿಯದ ತಾಮಸ ತಾಹರಿಯದೀತೇನೆ ಎಂದು ಬೇಡಿಕೊಂಡಿದ್ದಾರೆ. ಅಲ್ಲದೆ ನಿನ್ನ ಕಣ್ಣ ಕಡಗೋಲಿಂದ ನನ್ನ ಹೃದಯ ಕಡೆಯೇ ತಾಯಿ, ಎನ್ನ ಹೃದಯ ಕಡಿ ಬೆಣ್ಣೆ ಮೇಲೆ ತೇರಿ ತಂದು ನಿನ್ನ ಬಾಯಿಗೆ ಹಿಡಿಯೇ ತಾಯಿ, ನಿನ್ನ ಬಾಯಿಗೆ ಹಿಡಿ ಎಂದು ಆ ದೇವಿಯಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಇಷ್ಟೇ ಅಲ್ಲದೆ ಮಹಾಲಕ್ಷ್ಮಿಯನ್ನು ಕೂಡ ನಿಮ್ಮ ಕಂದ ನಿಮ್ಮ ಅಂದ ಆಟಪಾಠವಾಡಲಿ, ನವೀನ ಚಂದ ನೋಡಲಿ, ಬನ್ನಿರವ್ವ ಬಯಸಿ ಕರಿವೆ, ನಾನು ನಿಮ್ಮ ನೆಂದು ಮರೆವೆ, ತನು ಮನವು ನಿಮ್ಮ ಮನೆ, ನಾನೂ ಕೂಡ ನಿಮ್ಮವನೇ ಎಂದು ರಕ್ಷೆಂದು ಬೇಡುತ್ತಾರೆ. ಇನ್ನು ಸರಸ್ವತಿ ದೇವತೆಯನ್ನು ನಾಲಗೆಯಲ್ಲಿ ನಾಳದಲ್ಲಿ ಜೀವಭಾವದಾಳದಲ್ಲಿ ನೀವೇ ಜಗವಾಳುವಲ್ಲಿ ನಿಮ್ಮುಸಿರೆ ಬಾಳುವಲ್ಲಿ ಅಂಬಿಕಾತನೆಯನ ನಿಲ್ಲಿಸಿರುವ ದಿನ ದಿನ ಎಂದು ಆರಾಧಿಸಿದ್ದಾರೆ. ತಾಯಿ ಪಾರ್ವತಿ ದೇವಿಯನ್ನು ಕೂಡ ಕೂಸು ತಾನು ಹೇಳಿ ಕೇಳಿ ನೀವೇ ನನಗಹುದು ಹಸಿಯು, ಬೆಳದೀತೆ ಒಣಕೆ ಸಸಿ, ನಿಲ್ಲಿರವ್ವ ನಿಲ್ಲಿರಿ, ಕೃಪಾದೃಷ್ಟಿ ಚೆಲ್ಲಿರಿ ಎಂದು ತಾಯಿಯ ಮಮತೆಯನ್ನು ವಿನಂತಿಸಿಕೊಂಡಿದ್ದಾರೆ. ನೀವೇ ಬಲ, ನೀವೇ ಹೊಲ, ನೀವೇ ಜಲ ಕಲಿಸಿರಿ, ಹಸುಹರಣವ ಬಲಿರಿ ಎಂದು ಶಕ್ತಿದಾಯಕಳಾದ ಮಹಾಕಾಳಿಯನ್ನು ಕೂಡ ಕೇಳಿಕೊಂಡಿದ್ದಾರೆ. ಹಾಗೂ ನಾವು ವಾಸಿಸುವ ಈ ಭೂಮಿಯನ್ನು ತಾಯಿ ಎಂದೇ ಭಾವಿಸಿ ಮಾತೃತ್ವದ ಪರಿಕಲ್ಪನೆಗೆ ಭೂಮಿ ಬಗೆಗಿನ ಗ್ರಹಿಕೆಗಳಿಗೆ ಒಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾದ ಅರ್ಥವನ್ನು ಕೊಟ್ಟವರು ದರಾ ಬೇಂದ್ರೆಯವರು. ಅರಿವಿನ ಆನಂದ ಪಡೆಯಲು, ಆ ಆನಂದದಲ್ಲಿ ನಡೆಯಲು ಈ ಜೀವ ನಿರಂತರವಾಗಿ ಉನ್ಮುಖವಾಗಿದೆ, ಸರ್ವತೋಮುಖವಾಗಿದೆ. ನಿನ್ನ ಬೆಳಕಿನಲ್ಲಿ ನನ್ನನ್ನು ಬದುಕಿಸು ತಾಯಿ. ನಿನ್ನ ಮಗುವೊಂದು ತನ್ನ ಜೀವವನ್ನೇ ಕಣ್ಣಾಗಿ ಮೂಡಿ ನಿನ್ನನ್ನು ನೋಡುತ್ತೆ, ನಿನ್ನನ್ನೇ ಬೇಡುತ್ತಿದೆ. ಈ ವಿಕಲ ಪ್ರಾಣಿಯನ್ನು ಸಕಲ ಜೀವಕ್ಕಾಗಿ ಸಿದ್ಧ ಮಾಡು ಎಂದು ತಮ್ಮ ಭೂಮಿಯ ಅನಂತ ಸೌಂದರ್ಯ ಶಾಲಿನಿ ಎಂಬ ಕವನದಲ್ಲಿ ಭೂಮಿ ತಾಯಿಯನ್ನು ಕೂಡ ಕೂರಿದ್ದಾರೆ. ಇನ್ನು ಬೇಂದ್ರೆಯವರು ತಮ್ಮನ್ನು ವಿಶ್ವ ಮಾತೆಯ ಮಗನೆಂದೇ ಗುರುತಿಸಿಕೊಳ್ಳುತ್ತಾರೆ. ಇಳೆಯ ಮಕ್ಕಳೆಲ್ಲ ಒಂದು, ವಿಶ್ವ ಮಾತೆ ಎಲ್ಲರ ತಾಯಿ ಎಂಬುದು ಬೇಂದ್ರೆಯವರ ಅಭೂತಪೂರ್ವದ ಭೂಮಾನುಭೂತಿ. ತಮ್ಮ
ಶ್ರೀ ವಿಶ್ವನಲ್ಲಿ ಯಜಮಾನನಾಗಿ ಎನ್ನುವ ಕವನದಲ್ಲಿ ಮೊಗವೆತ್ತಿ ನನ್ನ ಮುತ್ತಿಟ್ಟು ನಿನ್ನ ಮೊಗದೋರು ಬೇಗ ಚೆನ್ನ ನೀ ಬಿಂಬವಿರಲು ಪ್ರತಿಬಿಂಬವೇಕೆ ಬಾ ತುಂಬ ತುಂಬು ನನ್ನ ನಿನ್ನ ಕೃಪೆಯ ಇಳಿ ಬೆಳಕಿನಲ್ಲಿ ಸುಳಿಯೇರಿ ಬಂತು ಪ್ರೀತಿ ಜನರ ನೀತಿಯಲ್ಲಿ ಹೂತು ಬಂತು ಹೊಸದೊಂದು ಜೀವ ರೀತಿ ಸಾಕು ತಾಯಿ ಹೂವುಗಳನ್ನು ಫಲಪಕ್ವವಾಗುವ

0: ಂತೆ ಅಣ್ಣ ತಮ್ಮಂದಿರ ಕಾಯಬೇಕು ಹುಲ ದೃಷ್ಟಿ ತಾಕದಂತೆ ಎಂದು ಆ ಮಾತೃಮೂರ್ತಿಯ ಸ್ಪಷ್ಟ ದರ್ಶನಕ್ಕಾಗಿ ಹಾತೊರೆಯುತ್ತಾರೆ, ಅವಳ ಪ್ರೀತಿಯ ವಾತ್ಸಲ್ಯಕ್ಕಾಗಿ ಹಂಬಲಿಸುತ್ತಾರೆ. ಹಾಗೆಯೇ ಇದೇ ಕವನದಲ್ಲಿ ಮುಂದೆ ಇಗೋ ನನ್ನ ಹರಣ ಅಗೋ ನಿನ್ನ ಚರಣಕ್ಕಾಗಿ ಎಲೆ ತಂದೆ ಬಂತು ಎದೆಗೊರಗಿಂತು ತಾಯಿದರೆಗ ಸೇರಲಾಗಿ ಮನವನ್ನೊಪ್ಪಿಸಿದೆ ನಿನ್ನ ನಾಲಗೆಗೆ ಆಗು ನನ್ನ ಬಾಯಿ ಮನೆಯನ್ನೊಪ್ಪಿಸಿದೆ ಪಾದದಲ್ಲಿ ತಿಳಿದಂತೆ ಮಾತು ತಾಯಿ ಎಂದು ಹಾಡುತ್ತಾ ತಮ್ಮ ತನು ಮನ ಮನೆಯ ಮಾತು ಎಲ್ಲವನ್ನೂ ವಿಶ್ವ ಮಾತೆಯ ತಾಯಿಸರೆಗ ರಕ್ಷಣೆಗಾಗಿ ಅರ್ಪಿಸುತ್ತ ತಾವೂ ಕೂಡ ಅವಳ ತಾಯಿಸರೆಗಿನಲ್ಲಿ ಬದುಕನ್ನು ನಿಶ್ಚಿಂತೆಯಾಗಿರಬಹುದೆಂದು ಎಣಿಸು ತಮ್ಮನ್ನು ರಕ್ಷಿಸು ಎಂದು ವಿನಂತಿಸಿಕೊಂಡಿದ್ದಾರೆ. ಪ್ರೇಮ ಬೀಜ ಮೂಲ ನನಗೆ ಪ್ರೇಮ ಬೀಜ ಫಲದ ಕೊನೆಗೆ ಎಂದು ತಮ್ಮ ಪ್ರೇಮ ಬೀಜ ಕವನದ ಮೂಲಕ ತಮಗೆ ವಿಶ್ವ ಮಾತೆಯ ಪ್ರೀತಿ ಕೊನೆಯ ವಾತ್ಸಲ್ಯ ಅವಶ್ಯವಾಗಿ ಬೇಕೆಂದು ಪ್ರಾರ್ಥಿಸುತ್ತಾರೆ. ಹೀಗೆ ವರಕವಿ ಬೇಂದ್ರೆಯವರು ನಿಸರ್ಗದ ಪ್ರತಿಯೊಂದರಲ್ಲೂ ಕೂಡ ಮಾತೆಯನ್ನು ಕಂಡವರು. ತಮ್ಮ ಹೆತ್ತ ತಾಯಿ ಅಂಬಿಕೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಇವರು ಅವಳೇ ತಮ್ಮ ಸರ್ವಸ್ವವೆಂದು ಭಾವಿಸಿದ್ದರು. ತಮ್ಮ ಪ್ರತಿಭೆ ಕಾವ್ಯ ಎಲ್ಲವೂ ತಾಯಿಯ ಕೃಪೆ ಎಂದು ಬಲವಾಗಿ ನಂಬಿದ್ದ ಬೇಂದ್ರೆ ನಿಜವಾಗಿಯೂ ತಬ್ಬಲಿಯಾದದ್ದು ದಿಕ್ಕುಗೆಳೆದು ತಮ್ಮ ನಲುಮೆಯ ತಾಯಿಯನ್ನು ಕಳೆದುಕೊಂಡಾಗ. ಇದ್ದಾಗ ತಿಳಿಯಲಿಲ್ಲೆನ್ನ ತಿಳಿವು ಮುದ್ದಾಡಿಕೊಳ್ಳುವಷ್ಟರಲ್ಲಿ ಬಂದಿತು ಅಳಿವು. ಯಾವ ಜನ್ಮದಲ್ಲಿ ಇನ್ನೂ ಋಣವ ತೀರಿಸಲಿ ಯಾವ ಸ್ವಯ ಮಾಡಿ ಹೆಸರು ಬೀರಿಸಲಿ ಎಂದು ತಮ್ಮ ನಲ್ತಾಯಿ ಎಂಬ ಕವನದಲ್ಲಿ ತಾಯಿಯ ಅಗಲಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಕವನದಲ್ಲಿ ನೂರಿಂತ ಕಾಯ ಧರಿಸಿದರೂ ನಿನ್ನಂತ ತಾಯಿ ಸಿಳೆ ಹರಸನ್ನ ಬಾ ಮಗುವೆ ಎಂದು ನಕ್ಕಾಳೆ ಎಂದು ಅಗಲಿದ ತಮ್ಮ ಮಾತೆಯ ಪ್ರೀತಿಯನ್ನು ವಾತ್ಸಲ್ಯವನ್ನು ಮಮತೆಯನ್ನು ನೆನೆಯುತ್ತಲೇ ದುಃಖಿಸುತ್ತಾರೆ. ತಾಯಿಯ ಕನಸಂತೆ ಕಾವ್ಯರತಿ ತಾಯಿ ಅಂಬಿಕೆ ಋಣವನ್ನು ತೀರಿಸಿದ್ದಾರೆ. ಈ ಮೂಲಕ ಎಲ್ಲಾ ಕನ್ನಡಿಗರ ಮನಗಳಲ್ಲಿ ಇಂದಿಗೂ ಕೂಡ ಸ್ಥಿರವಾಗಿದ್ದಾರೆ.
1: ಬೇಂದ್ರೆಯವರ ಕವಿತೆಗಳಲ್ಲಿ ಮಹತ್ವದ ಕಲ್ಪನೆ, ಈ ಕುರಿತು ಇದುವರೆಗೂ ಮಾತನಾಡಿದವರು ಸಿದ್ದಲಿಂಗಮ್ಮ ಹಿರೇಮಠ್ ಅವರು. ಈಗ ಕೇಳೋಣ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಎನರ್ಜಿ ಬೂಸ್ಟ್.
2: ಆರೋಗ್ಯವೇ ಭಾಗ್ಯ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವ ಹಿತೋಕ್ತಿಗಳನ್ನು ನಾವು ಚಿಕ್ಕವರಿದ್ದಾಗಿನಿಂದ ಓದುತ್ತಾ ಕೇಳುತ್ತಲೇ ಬಂದಿದ್ದೇವೆ. ಈಗಲೂ ಕೂಡ ನಮಗಿಂತ ಚಿಕ್ಕವರಿಗೆ ಇದೇ ಮಾತುಗಳನ್ನು ಹೇಳುತ್ತಲೇ ನಮ್ಮ ಬಾಯಿ ಛಲವನ್ನು ತೀರಿಸಿಕೊಳ್ಳುತ್ತಲೇ ಇದ್ದೇವೆ. ಹಾಗಂತ ನಾವೇನು ದಡ್ಡರಲ್ಲ, ನಮ್ಮ ಮನಸ್ಸಿಗೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದು ತಿಳಿದೇ ಇರುತ್ತದೆ. ಆದರೆ ನಾವೇನ್ ಮಾಡುವುದು, ಬಾಯಿ ಕೇಳುವುದಿಲ್ಲವಲ್ಲ, ಅದರಲ್ಲಿ ಅಡಗಿರುವ ಜಿಹ್ವೆ ಇದೆಯಲ್ಲ, ಅದಕ್ಕೆ ಬೇರೆ ಕೆಲಸವೇ ಇಲ್ಲ, ತನಗೆ ರುಚಿ ಎನಿಸಿದ್ದೆಲ್ಲವನ್ನು ಕೇಳುತ್ತದೆ. ಬೇಡ ಬೇಡವೆಂದು ನಮ್ಮ ಮನಸ್ಸು ಎಚ್ಚರಿಸುತ್ತಿದ್ದರೂ ನಾಲಿಗೆಯ ಆಸೆ ಪೂರೈಸುವುದಕ್ಕಾಗಿ ತಿನ್ನುವುದು ಅನಿವಾರ್ಯ, ಅದು ನಮ್ಮ ಕರ್ತವ್ಯ ಕೂಡ. ಅದಕ್ಕಾಗಿ ನಾವು ಎಂತಹ ಸಾಹಸದ ಕೆಲಸಕ್ಕಾದರೂ ಕೈ ಹಾಕಿ ನಮ್ಮ ಜಿಹ್ವೆಯ ಆಸೆಯನ್ನು ಪೂರೈಸುತ್ತೇವೆ. ಹಿಂದೆಲ್ಲ ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಅವರು ತಿನ್ನುವ ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ತಾಜಾ ಬೆಳೆಯುವ ಹಣ್ಣುಗಳು, ತರಕಾರಿಗಳು, ಅವುಗಳಿಂದ ತಯಾರಾದ ಪದಾರ್ಥಗಳಲ್ಲೇ ಎಲ್ಲಾ ವಿಟಮಿನ್ಗಳು ಇರುತ್ತಿದ್ದರಿಂದ ಅವರಿಗೆ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳು ಬೇಕಾಗಲೇ ಇರಲಿಲ್ಲ. ಒಮ್ಮೆ ಹಾಗೇನಾದರೂ ತಿನ್ನುವುದೋ ಕುಡಿಯುವುದೋ ಇದ್ದರೆ ಮನೆಯಲ್ಲೇ ಮಾಡಿರುತ್ತಿದ್ದ ಬೇರು ತೊಗಟೆಗಳ ಕಷಾಯಗಳು, ಬೇರೆ ಬೇರೆ ರೀತಿಯ ಲೇಹ್ಯಗಳು ಇರುತ್ತಿದ್ದವು. ಆದರೆ ಈಗ ಹಾಗಿಲ್ಲ, ಎನರ್ಜಿ ಬೂಸ್ಟ್ ಎಂದು ಹತ್ತು ಹಲವು ಬಗೆಯಲ್ಲಿ ಟಾನಿಕ್ಗಳು, ಪೌಡರ್ಗಳು ಬಾಟಲಿ ಡಬ್ಬಗಳಲ್ಲಿ ಸಿಗುತ್ತವೆ. ಇನ್ನೂ ಕೆಲವು ಗುಳಿಗೆಗಳು, ಇಂಜೆಕ್ಷನ್ಗಳು ಬರುತ್ತವೆ. ಇವೆಲ್ಲವೂ ತಕ್ಷಣಕ್ಕೆ ಯುದ್ಧಕ್ಕೆ ಹೋಗುವಷ್ಟು ಶಕ್ತಿ ಅಥವಾ ಎನರ್ಜಿಯನ್ನು ಕೊಡುತ್ತವೆ. ಅದನ್ನು ಕುಡಿದು ಕ್ವಿಂಟಲ್ ಗಟ್ಟಲೆ ಭಾರದ ವಸ್ತುಗಳನ್ನು ಎತ್ತಬಹುದು, ಎಂತೆಂಥ ಬಾಡಿ ಬಿಲ್ಡರ್ಗಳನ್ನು ಸೋಲಿಸಬಹುದು ಎಂದು ನಮ್ಮ ಟಿವಿಗಳಲ್ಲಿ ಯೂಟ್ಯೂಬ್ಗಳಲ್ಲಿ ದಿನವೂ ಹೇಳುತ್ತಾ ಚಿತ್ರಗಳನ್ನು ತರಿಸಿ ಆಸೆ ಹುಟ್ಟಿಸುವಾಗ ಪೇಪರ್ಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ರಾಗ ತಾಳದ ಜೊತೆ ಸಂಗೀತಮಯವಾಗಿ ಹೇಳುವಾಗ ಈ ಚಂಚಲ ಮನಸ್ಸು ಕೇಳುವುದಿಲ್ಲ, ಅದಕ್ಕೆ ಆಸೆ ಹುಟ್ಟಿ ಹಠ ಮಾಡುವುದಕ್ಕೆ ಶುರು ಮಾಡುತ್ತದೆ. ಒಂದು ಮನೆಯಲ್ಲಿ ಹೆಣ್ಣೊಬ್ಬಳು ಪ್ರೆಗ್ನೆಂಟ್ ಆದಾಗಿನಿಂದ ಈ ಟಾನಿಕ್ಗಳು ಅಥವಾ ಎನರ್ಜಿ ಬೂಸ್ಟ್ಗಳನ್ನು ಕೊಡುವುದಕ್ಕೆ ಶುರು ಮಾಡಿದರೆ ಅವಳು ಹಡೆದು ಮಗು ಬೆಳೆದು ದೊಡ್ಡದಾದರೂ ಮುಗಿಯುವುದಿಲ್ಲ. ಹೊಟ್ಟೆಯಲ್ಲಿರುವ ಮಗು ದಷ್ಟಪುಷ್ಟವಾಗಿ ಬೆಳೆಯಬೇಕು, ಆರೋಗ್ಯವಾಗಿರಬೇಕು, ಹಾಲು ಬಣ್ಣದಲ್ಲಿ ಗುಲಾಬಿ ಕೆನ್ನೆ ಹೊಂದಿ ನೋಡುವುದಕ್ಕೆ ಸುಂದರ ಅಂಕನಂತೆ ಕಾಣಬೇಕು ಅಂತ ಎಲ್ಲರಿಗೂ ಆಸೆ ಇರೋದಿಲ್ವೇ? ಆಮೇಲೆ ಚೆನ್ನಾಗಿ ಬೆಳೆದ ಮಗುವನ್ನು ಹೆರೋದಕ್ಕೆ ಶಕ್ತಿ ಬೇಕಲ್ವೇ? ಅದಕ್ಕೆ ಮಗುವಿಗೆ ತಾಯಿಗೆ ಇಬ್ಬರಿಗೂ ಅನುಕೂಲವಾಗುವಂತೆ ಡಾಕ್ಟರ್ಗಳು ಉದ್ದವಾದ ಲಿಸ್ಟ್ ಅನ್ನು ಮಾಡಿಯೇ ಕೊಡುತ್ತಾರೆ. ಅದನ್ನು ಮೆಡಿಕಲ್ ಶಾಪ್ನಲ್ಲಿ ಪ್ಯಾಕ್ ಮಾಡಿಸಿದರೆ

ಮುಗಿಯಿತು. ನಂತರ ಅದನ್ನು ತರುವುದಕ್ಕೆ ನಾವು ತೆಗೆದುಕೊಂಡು ಹೋದ ಬ್ಯಾಗ್ ಹಿಡಿಯದೆ ಬೇರೆ ಚೀಲವನ್ನು ಖರೀದಿಸುವಂತಾಗುತ್ತದೆ. ಹುಟ್ಟುವ ಮಗು ಗುಂಡಣ್ಣನಂತೆ ಇದು ಹಾಲು ಬೆಳ್ಳಗೆ ಸೇಬಿನ ಕೆನ್ನೆ ಹೊಂದಿ ನೋಡಿದವರಿಗೆ ಒಮ್ಮೆಯಾದರೂ ಎತ್ತಿ ಮುದ್ದಿಸಬೇಕು ಎನ್ನುವ ಆಸೆ ಎಲ್ಲರದ್ದು. ನಂತರವಂತೂ ಮಗುವಿನ ಬೆಳವಣಿಗೆಗೆಂದು ಬೇರೆ ಬೇರೆ ರೀತಿಯ ಇಂಜೆಕ್ಷನ್ಗಳು, ಟಾನಿಕ್ಗಳು ಎಂದು ವೈದ್ಯರುಗಳು ಒಂದು ಲಿಸ್ಟ್ ಬರೆದ ಪುಸ್ತಕವನ್ನೇ ಕೊಟ್ಟಿರುತ್ತಾರೆ. ಬರೆಯುವುದು ಅವರ ಧರ್ಮ, ಬರೆದಿದ್ದನ್ನು ತಂದು ತಿನ್ನುವುದು ನಮ್ಮ ಕರ್ಮ ಅಲ್ವೇ? ನಂತರದ ದಿನಗಳಲ್ಲಿ ತಾಯಿ ಹಾಲಿನ ಜೊತೆ ಎನರ್ಜಿ ಬೂಸ್ಟ್ ಎಂದು ವಿವಿಧ ರೀತಿಯ ಕಾಳುಗಳಿಂದ ತಯಾರಾದ ಪುಡಿಗಳು, ಸಿರಿಧಾನ್ಯದ ಪೌಡರ್ಗಳು, ಹಾಲು, ಗಿಣ್ಣು, ಒಂದೆಲಗ, ನೆಲ್ಲಿಕಾಯಿ, ತೆಂಗಿನ ಹೂವುಗಳ ಲೇಹ್ಯದಂತಹ ಪದಾರ್ಥಗಳು ಶಕ್ತಿವರ್ಧಕಗಳಾಗಿ ಮಗುವಿನ ಆಹಾರದ ಜೊತೆ ಸೇರಿಕೊಳ್ಳುತ್ತವೆ. ಇಷ್ಟು ಕೊಟ್ಟ ಮೇಲೂ ಮಗುವಿನ ಆರೋಗ್ಯ ಏರುಪೇರಾಗಿ ಪುನಃ ಡಾಕ್ಟರು ಬರೆದುಕೊಡುವ ಟಾನಿಕ್ಗಳು ಬೇರೆಯದೇ ಇರುತ್ತವೆ ಬಿಡಿ. ಇನ್ನು ಮಗು ದೊಡ್ಡವನಾಗಿ ಸ್ಕೂಲಿಗೆ ಹೋಗುವುದಕ್ಕೆ ಶುರುವಾದ ಮೇಲೆ ಟಿವಿಯಲ್ಲಿ ತೋರಿಸುವ ಕ್ರಿಕೆಟ್ ಆಟಗಾರರು, ಸಿನಿಮಾ ಹೀರೋಗಳು ಉಪಯೋಗಿಸುವಂತಹ ಎನರ್ಜಿ ಬೂಸ್ಟ್ಗಳು ಬೇರೆ. ಅದನ್ನು ಕುಡಿಯುವುದಕ್ಕೆ ಕ್ರಿಕೆಟ್ ಆಟಗಾರರು ಉಪಯೋಗಿಸುವ ಕಾಫಿ ಕಪ್ಪನ್ನೇ ಕೊಡಬೇಕು ಈ ಮಕ್ಕಳಿಗೆ. ಇಂತಹ ಎನರ್ಜಿ ಬೂಸ್ಟ್ಗಳನ್ನು ಸೇವಿಸಿದವರು ಕೆಲವರು ನರಪೇತ್ತಲವಾದರೆ ಇನ್ನೂ ಕೆಲವರು ದೊಡ್ಡ ಹೊಟ್ಟೆಯ ಗಣಪನೋ ನೀರು ತುಂಬುವ ಅಂಡೆಯೋ ಆಗಿದ್ದರೆ ಅದು ಅವರವರ ಅಣೆಬರಹ. ಇವು ಮನುಷ್ಯರ ವಿಷಯವಾದರೆ ಇನ್ನು ಪ್ರಾಣಿಗಳಿಗೂ ಎನರ್ಜಿ ಬೂಸ್ಟ್ಗಳು ಬೇಕಾಗುತ್ತವೆ. ನಮ್ಮ ಮನೆಯಲ್ಲಿ ಜರ್ಸಿ ಆಕಳೊಂದು ಕರು ಹಾಕಿದ 2-3 ದಿನವಾದ ಮೇಲೆ ಮಲಗಿದ ಆಕಳು ಏಳಲೇ ಇಲ್ಲ. ಹಿಂಡಿ, ಹುಲ್ಲು ಯಾವುದನ್ನು ಮೂಸಿಯೂ ನೋಡಲಿಲ್ಲ. ಸಣ್ಣ ಪುಟ್ಟ ಹಳ್ಳಿ ಮದ್ದುಗಳು ಕೆಲಸ ಮಾಡದೆ ಕೊನೆಗೆ ಪಶುವೈದ್ಯರನ್ನೇ ಕರೆಸಬೇಕಾಯ್ತು. ವೈದ್ಯರು ಬಂದವರೇ ಆಕಳಿಗೆ ಗ್ಲುಕೋಸ್ ಹಚ್ಚಿ ಇಂಜೆಕ್ಷನ್ ಕೊಟ್ಟ ಮೇಲೆ ಎದ್ದು ನಿಂತಿದ್ದು. ಆಮೇಲೆ ವೈದ್ಯರು 3 ನಮೂನೆಯ ಪೌಡರ್ ಬರೆದು ಕೊಟ್ಟರು. ಇದ್ಯಾಕೆ ಸರ್ ಕೇಳಿದೆ. ಒಂದು ಎನರ್ಜಿ ಬರೋದಕ್ಕೆ, ಇನ್ನೊಂದು ಹಾಲು ಹೆಚ್ಚಿಸೋಕೆ, ಮತ್ತೊಂದು ಹಾಲಿನಲ್ಲಿ ಫ್ಯಾಟ್ ಜಾಸ್ತಿ ಆಗೋಕೆ. ನಾನು ನನ್ನ ಗಂಡ ಮುಖ ಮುಖ ನೋಡಿಕೊಂಡೆವು. ಇನ್ನು ನಮ್ಮ ಬೆಕ್ಕು ನಾಯಿಗಳು ಇದಕ್ಕಿಂತ ಹೊರತಾಗಿಲ್ಲ. ಈ ನಾಯಿ ಜಾತಿಗಳೇನೋ ದೋಸೆ, ಹಾಲು, ಅನ್ನ, ಮೀನು, ಮಾಂಸವೆಂದು ತಿಂದಿದ್ದು ಸಾಕಾಗಿ ಬಿಡುತ್ತವೆ. ಆದರೆ ಈ ಜಾತಿ ನಾಯಿಗಳಿಗೆ ಇವಿಷ್ಟೇ ಕೊಟ್ಟರೆ ಸಾಲದು. ಪೆಡಿಗ್ರಿ, ಮೊಟ್ಟೆ, ಎಕ್ಸ್ಟ್ರಾ ಪೌಡರ್ಗಳು, ಜಂತು ಹುಳುಗಳಿಗೆ ಇಂಜೆಕ್ಷನ್ಗಳು ಎಂದು ಬರೆದಿರುತ್ತಾರೆ. ಅವಕ್ಕಾಗಿಯೇ ಬೇರೆ ಪಟ್ಟಿಯನ್ನೇ ಕೊಟ್ಟಿರುತ್ತಾರೆ. ಥೇಟ್ ಮನುಷ್ಯರಿಗೆ ಕೊಟ್ಟಂತೆ ನಾವು ಖರ್ಚು ಲೆಕ್ಕ ಮಾಡುವುದಕ್ಕೆ ಹೋದರೆ ಒಬ್ಬ ಮನುಷ್ಯನಿಗೆ ಬೇಕಾಗಕ್ಕಿಂತ ಹೆಚ್ಚು ಖರ್ಚು ಬಂದಾಗ ನಿಜವಾಗ್ಲೂ ಒಮ್ಮೆ ಹೊಟ್ಟೆ ಉರಿಯಾಗುವುದಂತೂ ಸತ್ಯ. ಮನುಷ್ಯರು ಪ್ರಾಣಿಗಳೆಲ್ಲ ಮುಗಿದ ಮೇಲೆ ಉಳಿದಿದ್ದು ಸಸ್ಯಗಳು. ನಮ್ಮ ತೋಟದಲ್ಲಿ ಬೆಳೆಯುವ ಅಡಿಕೆ, ತೆಂಗು, ಬಾಳೆ, ಕಾಫಿ, ಟೀ, ಆಹಾರದ ಬೆಳೆಗಳಾದ ಭತ್ತ, ರಾಗಿ, ಜೋಳ, ತೊಗರಿ ಇತ್ಯಾದಿಗಳಿಗೆ ಹಟ್ಟಿ ಗೊಬ್ಬರ ಜೊತೆ ಕೋಳಿ, ಕುರಿ ಗೊಬ್ಬರಗಳನ್ನು ಕೊಟ್ಟಿದ್ದಲ್ಲದೆ ಇತ್ತೀಚೆಗೆ ಒಂದಿಷ್ಟು ಎಕ್ಸ್ಟ್ರಾ ಪೌಡರ್ಗಳು, ಲಿಕ್ವಿಡ್ಗಳು ಬರುತ್ತವೆ. ಇವನ್ನೆಲ್ಲ ತಯಾರು ಮಾಡುವ ಕಂಪನಿಯವರು ಮನೆ ಮನೆಗೆ ಬಂದು ನಮ್ಮ ರೈತರ ಮನವೊಲಿಸಲು ಇದ್ದ ಬಿದ್ದ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಕೊನೆಗೂ ಗೆಲುವು ಸಾಧಿಸುತ್ತಾರೆ. ನಂತರ ಈ ರೈತರು ಎಷ್ಟು ಮಂದಿ ಬಂಪರ್ ಬೆಳೆ ಬೆಳೆಯುತ್ತಾರೋ, ಎಷ್ಟು ಮನೆಯ ಅಂಗಳದ ಮೂಲೆಯಲ್ಲಿ ಇಟ್ಟಿರುತ್ತಾರೋ ದೇವರೇ ಬಲ್ಲ. ಬಂಪರ್ ಬೆಳೆ ತೆಗೆದವರಿಗಿಂತ ಬೆಳೆ ಸಾಲದ ಬಡ್ಡಿ ತುಂಬಲಾಗದೆ ತಲೆ ಮೇಲೆ ಕೈ ಹೊತ್ತು ಕುಂತವರು ಹೆಚ್ಚಿದ್ದರೆ ಆಶ್ಚರ್ಯ ಪಡಬೇಕಿಲ್ಲ. ಇವಕ್ಕೆಲ್ಲ ಟಾನಿಕ್ಗಳು ಬಂದ ಮೇಲೆ ನಮ್ಮ ಹೂವು, ತರಕಾರಿ, ಹಣ್ಣುಗಳ ಸಸಿಗಳಿಗೆ ಬರದೇ ಇರದೆ ಇವುಗಳ ಬೆಲೆಯೂ ಜಾಸ್ತಿಯಾಗಿ ನೋಡುವುದಕ್ಕೆ ಚಂದವಾಗಿ ಕಣ್ಮನ ಸೂರೆಗೊಳ್ಳಬೇಕಲ್ವೇ? ಮೊನ್ನೆ ನಮ್ಮ ಪಕ್ಕದ ಮನೆಗೆ ಹೋಗಿದ್ದೆ. ಅಂಗಳದಲ್ಲೇ ಮೂಲಂಗಿ, ನವಿಲುಕೋಸು, ಬೆಂಡೆ, ಬೀನ್ಸು, ಪಲಕ್, ಮೆಂತ್ಯ ಎಂದು 16 ಬಗೆಯ ತರಕಾರಿಗಳನ್ನು ಹಾಕಿದ್ದರು. ಹುಳ ಹಪ್ಪಡಿಗಳು ದಾಳಿ ಮಾಡದೆ ಹುಲುಸಾಗಿ ಬೆಳೆದು ಸಾಲಾಗಿ ನಿಂತ ಹಸಿರು ಗೊಂಬೆಗಳಂತೆ ಕಾಣುತ್ತಿದ್ದವು. ಬಂದವರ ಕಣ್ಣುಗಳು ಕುಕ್ಕುತ್ತಿದ್ದವು. ಅದಕ್ಕೆ ಅಲ್ಲಲ್ಲಿ ದೃಷ್ಟಿಗೊಂಬೆಗಳು ನಿಂತಿದ್ದವು. ಆದರೂ ಬಂದವರೆಲ್ಲ ಸಸಿಗಳ ಮೇಲೆ ದೃಷ್ಟಿ ಇಟ್ಟೇ ಹೋಗುತ್ತಿದ್ದರು. ಕೆಲವು ದಿವಸ ಪುನಃ ಅವರ ಮನೆಗೆ ಹೋದೆ. ಬೇಡವೆಂದರೂ ನನ್ನ ದೃಷ್ಟಿ ತರಕಾರಿಗಳ ಮೇಲೆ ಬಿತ್ತು. ಆದರೆ ಒಮ್ಮೆಲೆ ನನ್ನ ಎದೆ ಧಸಕ್ಕೆಂದಿತ್ತು. ತರಕಾರಿ ಹೂವಿನಗಳೆಲ್ಲ ನೆಲಸಮವಾಗಿದ್ದವು. ಇನ್ನೂ ಕೆಲವು ತಾವು ಅವರ ದಾರಿ ಹಿಡಿಯುತ್ತೇವೆಂದು ಗೊತ್ತಿದ್ದು ಸತ್ತವರಿಗೆ ಶೋಕಗೀತೆ ಹಾಡುತ್ತಿದ್ದವು. ನನಗೋ ಪಶ್ಚಾತ್ತಾಪದ ಕುತೂಹಲವೂ ಹುಟ್ಟಿ ಕಾರಣ ಕೇಳಿದೆ. ಆ ಮನೆಯವರು ಯಾರೋ ನೆಂಟರಿಷ್ಟರ ಮನೆಗೆ ಹೋದಾಗ ಈಗೆಲ್ಲ ಹೂವಿನ ಗಿಡ, ತರಕಾರಿ ಗಿಡಗಳಿಗೆಲ್ಲ ಸೊಂಪಾಗಿ ಬೆಳೋಕೆ ಅಂತಾನೆ ಟಾನಿಕ್ಗಳು ಬಂದಿವೆ, ನಾವು ಅದನ್ನೇ ಹಾಕಿದ್ದೇವೆ, ನೀವು ಬೇಕಾದರೆ ಹಾಕಿ ನೋಡಿ ಎಂದರಂತೆ. ಇವರು
ಆ ಟಾನಿಕ್ಕಿನ ಹೆಸರು, ಕುಲ, ಗೋತ್ರ ವಿಚಾರಿಸಿ

ಅವರು ತಂದ ಅಂಗಡಿಯನ್ನೇ ಹುಡುಕಿ ಅಲ್ಲಿಂದ ತಂದು ತಮ್ಮ ಮನೆಯ ತರಕಾರಿ ಹೂವಿನ ಗಿಡಗಳಿಗೆ ಹಾಕಿದ್ದರು. ಪಾಪ ಇವರ ದುರಾದೃಷ್ಟಕ್ಕೆ ಮಾರನೇ ದಿವಸವೇ ಎಲ್ಲಾ ಗಿಡಗಳಿಗೂ ಬೂಸ್ಟ್ ಕೂಡಿದ ಎನರ್ಜಿ ಜಾಸ್ತಿಯಾಗಿ ದೇವರ ಪಾದ ಸೇರಿಕೊಂಡಿದ್ದವು. ಔಷಧಿ ಟಾನಿಕ್ಗಳ ಬಾಟಲೆ ಮೇಲೋ ಅಥವಾ ಅವುಗಳ ಬಾಕ್ಸ್ಗಳ ಮೇಲೋ ಅವುಗಳನ್ನು ಉಪಯೋಗಿಸುವ ರೀತಿ ಪ್ರಮಾಣಗಳ ಬಗ್ಗೆ ಬರೆದಿರ್ತಾರೆ. ಆದರೆ ನಮಗೆ ಅವನ್ನೆಲ್ಲ ಓದಿಕೊಳ್ಳುವಷ್ಟು ವ್ಯವಧಾನ ಇರಬೇಕಲ್ಲ. ಗಡಿಬಿಡಿ, ಎಷ್ಟೆಂದರೂ ನಾವು ಫಾಸ್ಟ್ ಯುಗದವರು. ಇವತ್ತು ನೆಟ್ಟು ಇವತ್ತೇ ಹೂವು ಕಾಯಿಗಳನ್ನು ನಿರೀಕ್ಷಿಸುತ್ತೇವೆ. ಅತಿಯಾದರೆ ಅಮೃತವೂ ವಿಷವೇ ಎನ್ನುವುದು ಮರೆತೇ ಬಿಡುತ್ತೇವೆ. ಪಾಪ ಆ ಗಿಡಗಳಿಗೂ ಮಾತು ಬಂದಿದ್ದರೆ ಏನಾದರೂ ಅನುಕೂಲ ಆಗ್ತಿತ್ತೇನು. ಒಟ್ಟಿನಲ್ಲಿ ಅವುಗಳಿಗೂ ಆಯುಷ್ಯ ತೀರುತ್ತಿರಬೇಕು. ಆದ್ರೆ ಗೊಂಬೆಯಂತೆ ಕಣ್ಮನ ಸೆಳೆದಿದ್ದ ಗಿಡಗಳೆಲ್ಲ ಹೀಗೆ ಶವಗಳಂತೆ ಬಿದ್ದೊಂಡ್ರೆ ಯಾರಿಗೆ ತಾನೇ ಸಂಕಟ ಆಗಲ್ಲ ಹೇಳಿ. ಪಾಪ ಅವರ ಮನೆಯವರು ನನ್ನ

0: ನಮಗೆ ಅವನ್ನೆಲ್ಲ ಓದಿಕೊಳ್ಳುವಷ್ಟು ವ್ಯವಧಾನ ಇರಬೇಕಲ್ಲ. ಗಡಿಬಿಡಿ, ಎಷ್ಟೆಂದರೂ ನಾವು ಫಾಸ್ಟ್ ಯುಗದವರು. ಇವತ್ತು ನೆಟ್ಟು ಇವತ್ತೇ ಹೂವು ಕಾಯಿಗಳನ್ನು ನಿರೀಕ್ಷಿಸುತ್ತೇವೆ. ಅತಿಯಾದರೆ ಅಮೃತವೂ ವಿಷವೇ ಎನ್ನುವುದು ಮರೆತೇ ಬಿಡುತ್ತೇವೆ. ಪಾಪ, ಆ ಗಿಡಗಳಿಗೂ ಮಾತು ಬಂದಿದ್ದರೆ ಏನಾದರೂ ಅನುಕೂಲ ಆಗ್ತಿತ್ತೇನು. ಒಟ್ಟಿನಲ್ಲಿ ಅವುಗಳಿಗೂ ಆಯುಷ್ಯ ತೀರುತ್ತಿರಬೇಕು. ಆದರೆ ಗೊಂಬೆಯಂತೆ ಕಣ್ಮನ ಸೆಳೆದಿದ್ದ ಗಿಡಗಳೆಲ್ಲ ಹೀಗೆ ಶವಗಳಂತೆ ಬಿದ್ದುಕೊಂಡ್ರೆ ಯಾರಿಗೆ ತಾನೇ ಸಂಕಟ ಆಗಲ್ಲ ಹೇಳಿ? ಪಾಪ. ಅವರ ಮನೆಯವರು ನನ್ನ ಬಳಿ ಬಂದವರೇ ಬೇಸರದಿಂದ, ನೀನು ಮಾತ್ರ ಈ ಟಾನಿಕ್ ಹಾಕುವುದಕ್ಕೆ ಹೋಗ್ಬೇಡ ಎಂದು ಕಿವಿಯಲ್ಲಿ ಅಂತರಂಗ ಮಾಡಿದಾಗ ನಾನು ಮನಸ್ಸಲ್ಲೇ ನಕ್ಕು, ನಮಗೆ ಮನೆಯಲ್ಲಿರೋ ದಡ್ಡಿ ಗೊಬ್ಬರವೇ ಸಾಕು, ಈ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳೇನೂ ಬೇಡ ಎಂಬಂತೆ ತಲೆ ಆಡಿಸಿದೆ.
1: ಎನರ್ಜಿ ಬೂಸ್ಟ್, ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 ಎಫ್ಎಂ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ನಾಳೆ ಜೂನ್ 16 ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಮತ್ತು 2222611. STD ಕೋಡ್ 0824. ಮೊಬೈಲ್ 8277038000. ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30 ಪ್ರಸಾರವಾಗುತ್ತಿರುವ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ಫೋನ್ ಲೈನ್ ಸಿಗುತ್ತಿಲ್ಲವೇ? ಹಾಗಾದರೆ ಚಿಂತಿಸದಿರಿ. ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಜ್ಗಾಗಿ ಎಂದು ಸ್ಪಷ್ಟವಾಗಿ ಬರೆದು ನಮ್ಮ ಮೊಬೈಲ್ ಸಂಖ್ಯೆ 9449265600 ಈ ಸಂಖ್ಯೆಗೆ ವಾಟ್ಸಪ್ ಮೆಸೇಜ್ ಕಳುಹಿಸಿ. ಪ್ರತಿ ಮಂಗಳವಾರ ಬೆಳಿಗ್ಗೆ 11:30 ಧ್ವನಿ ಮುದ್ರಣದ ಅವಧಿಯಲ್ಲಿ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಈ ರೀತಿ ನಮ್ಮ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ.
3: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ.
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ಪ್ರಕೃತಿಯ ಮಧ್ಯೆ ತೆಗೆದ ಚಿತ್ರಣ ತುಂಬಾ ನನಗೆ ಇಷ್ಟವಾಯಿತು.

0: ರಿಂದ ನಾದಸ್ವರ ವಾದನ. 10:30 ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ವಿದೇಶ ನೀತಿ.
1: ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
2: ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು?
1: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
2: ನಾನಿಲ್ವಾ, ನನ್ನಿಂದ
1: ಹೇಳು ಹೇಳು. ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ
2: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
1: ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ?
2: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
1: ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ.
2: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
1: ಬರ್ಕೊತೀನಿ.
2: 8700-0001-0042-42
1: ಇರು, ಒಂದ್ ನಿಮಿಷ ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700-0001-42-42
2: ಅಷ್ಟೇ ಸುಲಭ.
0: ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಶಣೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
4: ಡಾಕ್ಟರ್ ಲಕ್ಷ್ಮೀನಾರಾಯಣ ಶಣೈ ಅವರೇ, ನಮಸ್ಕಾರ.
5: ನಮಸ್ಕಾರ ಕೇಶವಮೂರ್ತಿ ಅವರಿಗೆ.
4: ಪ್ರತಿ ವರ್ಷ June 21 ವಿಶ್ವ ಯೋಗ ದಿನಾಚರಣೆ ಅಂತ ಮಾಡಲಾಗುತ್ತೆ. ಯಾತಕ್ಕೆ ಯೋಗ ದಿನಾಚರಣೆಯನ್ನು June 21 ಮಾಡಲಾಗುತ್ತೆ ಶಣೈ?
5: ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಭಾರತೀಯ ಸಂಸ್ಕೃತಿಯ ಒಂದು ಅಂಗ, ಯೋಗ ಭಾರತೀಯ ಪರಂಪರೆಯ ಒಂದು ಅಂಗ, ಇದು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಜೀವನ ಶೈಲಿಯ ಒಂದು ಅಂಗವಾಗಿದೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು 2014 ಭಾರತದ ಸನ್ಮಾನ್ಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ಇಟ್ಟರು. ಅಂತಂದ್ರೆ ಒಂದು ದಿವಸವನ್ನ ಇಡೀ ಪ್ರಪಂಚದಲ್ಲಿ ಒಂದು ದಿವಸವನ್ನ ವಿಶ್ವ ಯೋಗ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡಬೇಕು ಅಂತ ಹೇಳುವಂತ ಒಂದು ನಿರ್ಣಯವನ್ನು ಇಟ್ಟಾಗ ಅದಕ್ಕೆ 174 2014 ಒಂದು ನಿರ್ಣಯವನ್ನು ತೆಗೆದುಕೊಂಡು June 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುವುದು ಅಂತೇಳಿ. ಯಾಕೆ ಅಂತಂದ್ರೆ ಯೋಗ ಅಂತಂದ್ರೆ ಬೆಳಕು. ಆ ಬೆಳಕು ನಮ್ಮ ಪ್ರಪಂಚದಲ್ಲಿ ಬೆಳಕನ್ನ ಅತ್ಯಂತ ಚೆನ್ನಾಗಿ ನೀಡುವ ದಿವಸ ಅಂತ 21 ಅತ್ಯಂತ ದೊಡ್ಡ ಹಗಲಿನ ದಿವಸ. ಆ ದಿವಸವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡೋದು ಒಳ್ಳೆಯದು, ಸೂಕ್ತ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ವಿಶ್ವಸಂಸ್ಥೆ ವ್ಯಕ್ತಪಡಿಸಿದ್ರಿಂದ ಆ ವರ್ಷದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು June 21 ಮಾಡಲಾಯಿತು. June 21, 2015 ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನವದೆಹಲಿಯಲ್ಲಿ ಸನ್ಮಾನ್ಯ ಪ್ರಧಾನಿಗಳು ಈ ಕಾರ್ಯಕ್ರಮವನ್ನು ಅವರೇ ಸ್ವತಃ ನಿಂತು ಉದ್ಘಾಟಿಸಿದ್ರು. ಅದರ ನಂತರ 12 ಇದು 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ.
4: ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನ ಇಡಲಾಗತ್ತೆ. ಈ ಬಾರಿಯ ಘೋಷವಾಕ್ಯ ಏನು ಡಾಕ್ಟರ್ ಶಣೈ?
5: ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಡ್ತೀವಿ. ಅಂತಂದ್ರೆ ಪ್ರಪಂಚದಲ್ಲಿ ಆರೋಗ್ಯದ ಜಾಗೃತಿಗಾಗಿ ಯಾವ ವಿಚಾರಗಳು ಬಹಳ ಶ್ರೇಷ್ಠ ಇರ್ತದೋ ಆ ವಿಷಯವನ್ನೇ ಘೋಷವಾಕ್ಯವಾಗಿ ಇಟ್ಕೊಂಡಿದ್ದಾರೆ. ಈ ವರ್ಷ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ. ಅಂತಂದ್ರೆ ಇದು ಫೋಕಸ್ ಯಾರಿಗೆ ಅಂತಂದ್ರೆ ಸೀನಿಯರ್ ಸಿಟಿಸನ್ಗೆ. ಅಂತಂದ್ರೆ ಅತ್ಯುತ್ತಮ ವೃದ್ಧಾಪ್ಯವನ್ನು ಪಡ್ಕೊಳ್ಳಿಕ್ಕೆ ಯೋಗ ಸಹಕಾರಿ. ಅಂತಂದ್ರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ಈ ಮಾತನ್ನು ಮಾತಾಡ್ತಾ ಇದ್ದೀವಿ. ಯೋಗ ಫಾರ್ ಹೆಲ್ದಿ ಏಜಿಂಗ್ ಈ ವರ್ಷದ ಘೋಷವಾಕ್ಯ.
4: ವಯಸ್ಸಾದ ಮೇಲೂ ಆರೋಗ್ಯವಾಗಿರಬೇಕು.
5: ಅಂತಂದ್ರೆ ಏಜಿಂಗ್ ಈಸ್ ನ್ಯಾಚುರಲ್ ಫಿನಾಮಿನ, ಏಜಿಂಗ್ ಈಸ್ ಫಿಸಿಯಾಲಜಿಕಲ್ ಫಿನಾಮಿನ. ಅಂತಂದ್ರೆ ಇದನ್ನ ಯಾರು ತಡೆಗಟ್ಟಲಿಕ್ಕೆ ಆಗುದಿಲ್ಲ. ಆದ್ರೆ ಏಜಿಂಗ್ ಅನ್ನ ತಡೆಗಟ್ಟುವ ಪ್ರಶ್ನೆ ಇಲ್ಲ. ಏಜಿಂಗ್ ಅನ್ನ ಅತ್ಯಂತ ಆರೋಗ್ಯಪೂರ್ಣವಾಗಿ ಮಾಡುವಂತ ಕೆಲಸವನ್ನ ಯೋಗ ಮಾಡುತ್ತೆ ಅಂತ ಹೇಳೋದನ್ನ ಸಾರ್ಲಿಕ್ಕೆ ಈ ಘೋಷವಾಕ್ಯ.
4: ಯೋಗಕ್ಕೂ ಮೈಸೂರಿಗೂ ಇರುವಂತಹ ಸಂಬಂಧವನ್ನ ಮೆಲುಕಾಕಿ ಡಾಕ್ಟರ್ ಶಣೈ.
5: ಇದು ಯೋಗ ಅಂತಂದ್ರೆ ಮೈಸೂರು, ಇವೆರಡು ಕೂಡ ಪರ್ಯಾಯ ಶಬ್ದಗಳು. ಯಾಕೆ ಅಂತಂದರೆ ನಮ್ಮ ಇಡೀ ಇಂಡಿಯಾದಲ್ಲಿ ಯೋಗ ಅಂತ ಮಾತಾಡಿದಾಗ ನಮ್ಮ ಹತ್ರ ಮೂರು ಬೇರೆ ಬೇರೆ ಪಟ್ಟಣಗಳಿದ್ದಾವೆ. ಒಂದು ಹರಿದ್ವಾರ ಸ್ಕೂಲ್ ಆಫ್ ಯೋಗ ಅಂತ ಹೇಳ್ತೀವಿ, ಕಾಶಿ ಹರಿದ್ವಾರ ಇವೆಲ್ಲ ಒಂದು ಸ್ಕೂಲ್ ಆಫ್ ಯೋಗ, ಆದರೆ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತ ಒಂದಿದೆ. ಮೂರನೆಯದ್ದು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಕೇಳುಗರೆ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5:30 ಹಿಂದಿ ಪಾಠ. ಗುರುಗಳು ರೇವತಿ ಶೆಂಡೊರೆ, ವಿದ್ಯಾರ್ಥಿ ಶ್ರೇಯಾ ಭಟ್. 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪುತ್ತೂರಿನ ರಾಮಚಂದ್ರ ಜೋಯಿಸ ಅವರ ತಾರಸಿ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ರಜನಿ ಭಟ್. ರಾತ್ರಿ 8:00 ಕನ್ನಡ ಯುವವಾಣಿಯಲ್ಲಿ ವಿನೀತ್ ಪಿ ಅವರಿಂದ ಹಾಡುಗಾರಿಕೆ, ಬಳಿಕ ಅನುರಾಧಾ ವಿ ಭಟ್ ಅವರಿಂದ ದೇವರ ನಾಮಗಳು, ನಂತರ ನೇತ್ರಾ ಅವರಿಂದ ಭಾಷಣ, ಅಂತರಂಗದ ತೀರ್ಥಯಾತ್ರೆ ಅಕ್ಕಿಯಿಂದ ಅನ್ನದವರೆಗೆ. 8:30 ತುಳು ಕಾರ್ಯಕ್ರಮದಲ್ಲಿ ದಿವಾ ಕೊಕ್ಕಡ ಅವರಿಂದ ಸ್ವರಚಿತ ಕವನಗಳ ವಾಚನ ಪ್ರಸಾರವಾಗಲಿದೆ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಅಣ್ಣು ದೇವಾಡಿಗ ಮತ್ತು ಬಳಗದವರ

0: ಮೈಸೂರು ಸ್ಕೂಲ್ ಆಫ್ ಯೋಗ. ಇದು ಮೈಸೂರಿನ ಮಹಾರಾಜರು ನಮ್ಮ ಮೈಸೂರಿಗೆ ನೀಡಿದ ಕೊಡುಗೆ. ನಿಮಗೆಲ್ಲ ನೆನಪಿರ್ಬೋದು, ಮುಂಬಡಿ ಕೃಷ್ಣರಾಜ ಒಡೆಯರು ಯೋಗದ ಮೇಲೆ ಒಂದು ಪುಸ್ತಕ ಬರೆದಿದ್ದು, ಶ್ರೀ ತತ್ವ ನಿಧಿ ಅಂತೇಳಿ 36 ಆಸನಗಳ ಪುಸ್ತಕ ಅದು. ಇದು ಸ್ಟಾರ್ಟ್ ಆಗಿರೋದು ಮೈಸೂರಿಗೆ ಯೋಗ ಯಾಕೆ ಬಂತು ಅಂತ ಹೇಳಿದಕ್ಕೆ ಒಂದು ಸಣ್ಣ ಒಂದು ಕಥೆನೇ ಇದೆ. ಆ ಕಥೆಯನ್ನು ನೀವು ಅಪೇಕ್ಷೆ ಪಟ್ಟರೆ ನಾನು ಹೇಳ್ತೀನಿ.
1: ಖಂಡಿತವಾಗಿ.
0: ಏನಾಯ್ತು ಅಂತಂದ್ರೆ, ಇದು 18ನೇ ಶತಮಾನದ್ದು. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಾಗ ಇಲ್ಲಿ ಮೈಸೂರಿನಲ್ಲಿ ಉಳ್ಕೊಂಡಿದ್ರು. ಅಂತ ಸಮಯದಲ್ಲಿ ಮೈಸೂರು ಮಹಾರಾಜನನ್ನು ಕಾಣಬೇಕು ಅಂತ ಹೇಳಿ ಅವರಿಗೆ ಒಂದು ಉತ್ಕಟವಾದಂತ ಒಂದು ಆಸೆ ಇತ್ತು. ಆ ಆಸೆಗೆ ಅವರು ದಿವಾನನ್ನು ಕೇಳಿದಾಗ ಒಂದು ದಿವಸ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದಾಗ ಇವರು ಅತ್ಯಂತ ದೇಶಾಭಿಮಾನಿ ಮತ್ತು ಅತ್ಯಂತ ತತ್ವನಿಷ್ಠರು. ಇವ್ರ ಹತ್ರ ಮಹಾರಾಜರು ಕೇಳ್ತಾರೆ, ಈ ಮೈಸೂರು ಸಂಸ್ಥಾನದಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ, ಆದರೆ ಮೈಸೂರಿನ ಪರಂಪರೆ, ಮೈಸೂರಿನ ಘನತೆಯನ್ನು ಅಥವಾ ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯನ್ನು ಯುವಕರು ಅದನ್ನು ಕರೆಕ್ಟಾಗಿ ಅನುಸರಿಸ್ತಾ ಇಲ್ಲ, ಇದನ್ನು ನಾವು ಏನು ಮಾಡಬಹುದು ಅಂತೇಳಿ ಹೇಳಿದಾಗ ಸ್ವಾಮೀಜಿಯವರು ನೀಡಿದಂಥ ಉತ್ತರ ಏನು ಅಂತಂದರೆ, ನೀವು ಮೈಸೂರಿನಲ್ಲಿ ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದರೆ ಮೈಸೂರಿನ ಸಂಸ್ಕೃತಿಯ ಪುನರುಜ್ಜೀವನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಇಡೀ ಮೈಸೂರಿನಲ್ಲಿ ಯಾರೂ ಕೂಡ ಯೋಗ ಮಾಡೋರು ಇರಲಿಲ್ಲ. ಸ್ವಾಮಿ ಆಗ ಪ್ರಪ್ರಥಮ ಬಾರಿಗೆ ಮೈಸೂರು ಮಹಾರಾಜರು ಇದ ಯೋಗವನ್ನು ನಾವು ಕಲಿಬೇಕು ಅಂತೇಳಿ ಅರಮನೆಗೆ ಯೋಗವನ್ನು ಸ್ಟಾರ್ಟ್ ಮಾಡ್ತಾರೆ. ಆಗ ಕೃಷ್ಣಮಾಚಾರ್ಯರು ಮೈಸೂರಿಗೆ ಬರ್ತಾರೆ. ಕೃಷ್ಣಮಾಚಾರ್ಯರ ಪ್ರಣೀತವಾದಂಥ ಯೋಗ, ಆ ಪರಂಪರೆಯನ್ನು ನಾವು ಮೈಸೂರು ಯೋಗ ಪರಂಪರೆ ಅಂತ ಹೇಳ್ತೀವಿ. ಈ ಪರಂಪರೆಯ ಮಹತ್ವ ಏನು ಅಂತಂದರೆ, ಅಷ್ಟಾಂಗ ಯೋಗ ಬರೀ ಪತಂಜಲಿ ಯೋಗ ಸೂತ್ರದಲ್ಲಿ ಇತ್ತು. ಆ ಅಷ್ಟಾಂಗ ಯೋಗದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದ್ದು ಕೃಷ್ಣಮಾಚಾರ್ಯರು. ಅಂತಂದರೆ ಅಷ್ಟಾಂಗ ಯೋಗದಲ್ಲಿ ನಾವು ಮಾತಾಡುವಾಗ ಯಮ, ನಿಯಮ, ಪ್ರಾಣಾಯಾಮ, ಆಸನ ಇವುಗಳೆಲ್ಲ ಪ್ರತ್ಯೇಕ ಪ್ರತ್ಯೇಕವಾಗಿ ನಾವು ಮಾತಾಡ್ತಾ ಇದ್ವಿ. ಆದರೆ ಅದರಲ್ಲಿ ಎರಡು ವಿಚಾರಗಳನ್ನು, ಆಸನ ಮತ್ತು ಪ್ರಾಣಾಯಾಮ, ಇದು ನಮ್ಮ ಆರೋಗ್ಯಕ್ಕೆ ಮೂಲ ಉದ್ದೇಶ. ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು. ಡೈರೆಕ್ಟಾಗಿ ನಾವು ಸಮಾಧಿವರೆಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ತಿಳಿದಂಥ ಕೃಷ್ಣಮಾಚಾರ್ಯರು ಫಸ್ಟಿಗೆ ಯೋಗದಲ್ಲಿ ಪ್ರಾಣಾಯಾಮವನ್ನು ಮತ್ತು ಆಸನವನ್ನು ತೆಗೆದುಕೊಂಡು ಪ್ರಾಣಾಯಾಮದೊಂದಿಗೆ ಆಸನವನ್ನು ಸಮೀಕರಿಸಿ, ಅದರ ಅಲ್ಲಿವರೆಗೆ ಪ್ರಾಣಾಯಾಮನೇ ಬೇರೆ ಮಾಡ್ತಿದ್ರು, ಆಸನೇ ಬೇರೆ ಮಾಡ್ತಿದ್ರು. ಇವತ್ತಿನ ದಿವಸ ಮೈಸೂರಿನಲ್ಲಿ ಪ್ರಾಣಾಯಾಮ ಮತ್ತು ಆಸನವನ್ನು ಸಮೀಕರಣ ಮಾಡಿ, ಎಂತಂದ್ರೆ ನಾವೇನು ಮಾಡ್ತೀವಿ ಅಂದರೆ ವೃಕ್ಷಾಸನ ಮಾಡಿದಾಗ ನಾವೇನು ಮಾಡ್ತೀವಿ, ಪೂರಕ, ಕುಂಭಕ, ರೇಚಕ ಅಂತೇಳಿ ಅದನ್ನು ಹೇಳಿ ಮಾಡ್ತೀವಿ. ಅದಕ್ಕೊಂದು ಟೈಮ್ ಕೊಡ್ತೀವಿ, 5 ಸಂಖ್ಯೆವರೆಗೆ ನೀವು ಮಾಡಬೇಕು, ಆ ಆಸನದಲ್ಲಿ ಇರಬೇಕು ಅಂತೇಳಿ. ಸೊ ಈ ಥರದ ಒಂದು ವಿಶೇಷ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಕೃಷ್ಣಮಾಚಾರ್ಯರು. ಆದ್ದರಿಂದ ಮೈಸೂರು ಯೋಗ ಪರಂಪರೆ ಅಂತ ಬಂದಾಗ ಅದರ ವೈಶಿಷ್ಟ್ಯತೆ ಸಿಕ್ಕಾಬಿಟ್ಟು ಇದೆ. ಅದನ್ನು 2-3 ವಿಶೇಷತೆಗಳನ್ನು ನಾನು ಹೇಳ್ತೀನಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು, ಎರಡನೇದ್ದು ಅವರು ಶಿಷ್ಯರಾದಂಥ ಪಟ್ಟಾಭಿ ಜೋಯಿಸ್ ಅವರು ಏನು ಮಾಡ್ತಾರೆ ಅಂತಂದರೆ ಅಷ್ಟಾಂಗ ಯೋಗ ವಿನ್ಯಾಸ ಅಂತ ಮಾಡ್ತಾರೆ. ಅಂತಂದರೆ ನಾನು ವೃಕ್ಷಾಸನ ಅಂತ ಮಾಡಿದಾಗ ಆ ವಿನ್ಯಾಸ ಕರೆಕ್ಟ್ ಇದ್ದರೆ ಮಾತ್ರ ನನಗೆ ಫಲ ಬರುತ್ತೆ, ಅಲ್ಲದೆ ಫಲ ಬರಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಇದು ಯಾವುದು ವಜ್ರಾಸನ ಅಂತಂದಾಗ ಆ ವಜ್ರಾಸನದ ವಿನ್ಯಾಸ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ. ಇವತ್ತಿನ ದಿವಸ ನಮ್ಮ 2022 ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ಆ ವಿನ್ಯಾಸದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು ಒಂದು ಎಕ್ಸಿಬಿಷನ್ ಮಾಡಿದ್ರು. ಅಂತಂದರೆ ಯಾರಾದರೂ ವೃಕ್ಷಾಸನ ಮಾಡಿದಾಗ ವೃಕ್ಷದ ಲೆಕ್ಕದಲ್ಲಿ ಶೇಪ್ ಬರಲಿಲ್ಲ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ ನಿನ್ನ ಎಡಗಾಲಲ್ಲಿ ತಪ್ಪಾಗಿದೆ, ಬಲಗಾಲಲ್ಲಿ ತಪ್ಪಾಗಿದೆ ಅಂತೇಳಿ. ಆ ಥರದ್ದು ವಿನ್ಯಾಸವನ್ನು ಕೊಟ್ಟಿದ್ದು ಮೈಸೂರು ಯೋಗ ಪರಂಪರೆ. ಮೂರನೇದು ಏನು ಅಂತಂದರೆ, ಯೋಗವನ್ನು ಕೂಡ ವೈದ್ಯಕೀಯ ಜೀವನದಲ್ಲಿ ಅಳವಡಿಸ್ಕೋಬಹುದು, ದಟ್ ಇಸ್ ಕಾಲ್ಡ್ ಥೆರಪೆಟಿಕ್ ಯೋಗ ಅಂತ. ಥೆರಪೆಟಿಕ್ ಯೋಗ ಅಂತ ಯೋಗದಲ್ಲಿ ಇರಲೇ ಇಲ್ಲ. ಆ ಥೆರಪೆಟಿಕ್ ಯೋಗದ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದು ಪದ್ಮವಿಭೂಷಣ ಬಿ ಕೆ ಎಸ್ ಅಯ್ಯಂಗಾರ್. ಇವೆಲ್ಲವೂ ಕೂಡ ಮೈಸೂರಿನ ಯೋಗ ಪರಂಪರೆ. ಆದ್ದರಿಂದ ಮೈಸೂರು ಯೋಗದ ರಾಜಧಾನಿ ಅಂತ. ಇವತ್ತು ಕೂಡ ಗೋಕುಲಮ್ಮು, ಒಂಟಿಕೊಪ್ಪಲು ಈ ಪರಿಸರದಲ್ಲಿ ತಿಂಗಳಿಗೆ 20-25,000 ವಿದೇಶಿಯರು ಬಂದು ಯೋಗ ಕಲ್ತ್ಕೊಂಡು ಹೋಗ್ತಾರೆ. ಇದು ಯಾಕೆ ಅಂತಂದರೆ, ಈ ಪರಂಪರೆ ಶ್ರೇಷ್ಠ, ಈ ಪರಂಪರೆ ಅವಿಚ್ಛಿನ್ನ, ಈ ಪರಂಪರೆ ಅವಿರತವಾದಂಥ ಶ್ರೇಷ್ಠ ಪರಂಪರೆ.
1: ಬ್ರ್ಯಾಂಡ್ ಮೈಸೂರನ್ನು ಬಿಲ್ಡ್ ಮಾಡೋದಕ್ಕೆ ಬಹುಶಃ ಇದು ಸಹಕಾರಿ ಆಗಿರಬಹುದು.
0: ಮೈಸೂರು ಏನಾಗಿದೆ ಅಂತಂದರೆ 2017 ಮೈಸೂರಿನ ಎಲ್ಲ ಯೋಗ ಬಂಧುಗಳು ಸೇರಿ ಪ್ರಪ್ರಥಮ ಬಾರಿಗೆ ಯೋಗದಲ್ಲಿ ಗಿನ್ನೆಸ್ ರೆಕಾರ್ಡ್ ಮಾಡಬಹುದು ಅಂತ ಹೇಳುವಂಥ, ಅಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲ, ಮೈಸೂರಿನಿಂದ ಸ್ಟಾರ್ಟ್ ಆಯಿತು. ಇವತ್ತು 52,000 ಸ್ಟಾರ್ಟ್ ಆಗಿದ್ದು ಹೋದ ವರ್ಷ ಅದು 300,000 ಏರಿದೆ. ಸೊ ಮೈಸೂರು ಅಂತಂದರೆ ಮೈಸೂರಲ್ಲಿ ಮೈಸೂರು ಪಾಕ ಹೇಗೆ ಹೇಳ್ತೀವೋ, ಮೈಸೂರಲ್ಲಿ KRS ಹೆಂಗೆ ಹೇಳ್ತೀವೋ, ಮೈಸೂರಲ್ಲಿ ಪ್ಯಾಲೇಸನ್ನು ಹೆಂಗೆ ಹೇಳ್ತೀವೋ, ಮೈಸೂರು ಕೂಡ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಗುರುತಿಸಲ್ಪಟ್ಟಿರೋದು ಯೋಗದಲ್ಲಿ. ಸೊ ಆದ್ದರಿಂದ ಬ್ರ್ಯಾಂಡ್ ಯೋಗ ಆಗಿದೆ. ಇವತ್ತು ಮೈಸೂರಿನ ಪ್ರವಾಸೋದ್ಯಮ, ಮೈಸೂರಿನ ಆರ್ಥಿಕ ಸ್ಥಿತಿ ಉತ್ತಮ ಆಗಲಿಕ್ಕೆ ಒಂದು ಕಾರಣ ಮೈಸೂರಿಗೆ ಯೋಗ.
1: ಬಹುಶಃ ಸರ್ಕಾರಗಳು ಇವತ್ತು ಹೆಚ್ಚು ಯೋಗವನ್ನು ಉತ್ತೇಜನ ಮಾಡ್ತಾ ಇದ್ದಾವೆ.
0: ಹೌದು,
1: ಈಗ ಆಯುಷ್ ಇಲಾಖೆ ಇರಬಹುದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿರಬಹುದು, ಇವೆಲ್ಲವೂ ಕೂಡ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ.
0: ಖಂಡಿತ.
1: ಏನೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಇದ್ದಾವೆ ಮತ್ತೆ ವಿಶೇಷ ಕಾರ್ಯಕ್ರಮಗಳನ್ನೇನಾದರೂ ಈ ಬಾರಿ ತಾವು ಮಾಡ್ತಾ ಇದ್ದೀರಾ?
0: ಯೋಗ ಅಂತಂದ ಕೂಡಲೇ ಕರ್ನಾಟಕಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ. ಇಡೀ ವಿಶ್ವದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಯೋಗ ಯೂನಿವರ್ಸಿಟಿ ಇದೆ, ಬೆಂಗಳೂರಿನಲ್ಲಿ ಯಶವ್ಯಾಸ ಯೂನಿವರ್ಸಿಟಿ ಅಂತ. ಯೋಗಕ್ಕೆ ವೈದ್ಯಕೀಯ ಪದವಿ ಕಾಲೇಜನ್ನು ಸ್ಟಾರ್ಟ್ ಮಾಡಿದವರೇ ಕರ್ನಾಟಕದವರು. 1986 ಸನ್ಮಾನ್ಯ

0: ಭೂಪೇಂದ್ರ ಹೆಗಡೆ ಅವರು ಈ ಒಂದು ಪರಿಕಲ್ಪನೆಯೊಂದಿಗೆ 5.5 ವರ್ಷದ ಒಂದು ಕೋರ್ಸ್ ಮಾಡಿದ್ರು, ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸ್ ಉಜಿರೆಯಲ್ಲಿ. ಸೊ ಎಲ್ಲ ಪ್ರಥಮಗಳು ಇವನ್ನು ಸರ್ಕಾರಿ ಆಯುರ್ವೇದ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಆಗಿದೆ. ಇದು ಇಡೀ ಭಾರತದಲ್ಲಿ ಪ್ರಪ್ರಥಮ ಸರ್ಕಾರದಿಂದ ಆದಂಥ ಕಾಲೇಜು. ಇವೆಲ್ಲವೂ ಕೂಡ ಸರ್ಕಾರದ ಕಾರ್ಯಕ್ರಮ. 2015 ನಮ್ಮ ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆದಾಗಿನಿಂದಲೂ ಇವತ್ತಿನವರೆಗೂ ಕೂಡ 100+ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಆ ಹಳೆ ಕಾರ್ಯಕ್ರಮದ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಕೊಡೋದಿಲ್ಲ. ಈ ವರ್ಷದ ಕಾರ್ಯಕ್ರಮ ನೀವು ಕೇಳಿದ್ದೀರಿ ಖಂಡಿತವಾಗಿ. ಈ ವರ್ಷ ನಾವೇನು ಮಾಡಿದ್ವಿ ಅಂದರೆ 3 ಹಂತದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಸಾಂಕೇತಿಕವಾಗಿ ಜೂನ್ 21 ಮಾಡ್ತಿದ್ವಿ. ಅದು ಸಾಂಕೇತಿಕ, ಅದಾದ ಮೇಲೆ ಎಲ್ಲರೂ ಯೋಗವನ್ನು ಮರೆತಿದ್ರು. ಆದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ಅಂತಂದರೆ, ಇದು 1 ದಿವಸದ ಕಾರ್ಯಕ್ರಮ ಆಗಬಾರ್ದು, ಇದು ನಿತ್ಯ ಯೋಗ ಆಗಬೇಕು. ಈ ವರ್ಷ ನಿತ್ಯ ಯೋಗ ಪರಿಕಲ್ಪನೆಯೊಂದಿಗೆ 365 24/7 ಕಾರ್ಯಕ್ರಮಗಳು ನಡೀಬೇಕು ಅಂತ ಹೇಳುವಂಥದ್ದು ನಿತ್ಯ ಯೋಗ ಪರಿಕಲ್ಪನೆ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮು ಕರ್ನಾಟಕ ಈ ಸಲ ನಿತ್ಯ ಯೋಗ ಪರಿಕಲ್ಪನೆಯನ್ನು ಮಾಡಿಕೊಂಡಿದೆ. ಅದೇ ಥರ ಜೂನ್ 21 ಎಲ್ಲ ಯೋಗ ಬಂಧುಗಳ ಸಹಕಾರದೊಂದಿಗೆ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ವಿಧಾನಸೌಧದ ಎದುರುಗಡೆ ನಡೀತದೆ. ಸನ್ಮಾನ್ಯ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಅದೇ ಥರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸ್ಪೀಕರು, ಅದೇ ಥರ ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿಧಾನಸಭೆಯ ಅಧ್ಯಕ್ಷರು, ಆಮೇಲೆ ಎಲ್ಲ ಸಚಿವರು ಈ ಕಾರ್ಯಕ್ರಮದಲ್ಲಿ ಸುಮಾರು 20-25 ಸಾವಿರ ಜನ ಪಾಲ್ಗೊಳ್ಳುತ್ತಾರೆ. ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಅದೇ ರೀತಿ ಅದೇ ದಿವಸ ಬೆಳಿಗ್ಗೆ 7:45 ಇಡೀ ಕರ್ನಾಟಕ ಮತ್ತು ಭಾರತದಲ್ಲಿ 7:45 IDY ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಅದು 45 ನಿಮಿಷದ ಒಂದು ಪ್ರೋಟೋಕಾಲ್ ಇದೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ, ಆಯುಷ್ ಮಂತ್ರಾಲಯ ಮಾಡಿದ ಪ್ರೋಟೋಕಾಲು. ಆ ಪ್ರೋಟೋಕಾಲ್ ಎಲ್ಲ ಕಡೆ ಏಕಕಾಲದಲ್ಲಿ ನಡೀತದೆ. ಹೆಚ್ಚು ಕಮ್ಮಿ ಸುಮಾರು 6-7 ಕೋಟಿ ಜನ ಇದರಲ್ಲಿ ಭಾಗವಹಿಸ್ತಾರೆ ಇಡೀ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 1-1.5 ಕೋಟಿ ಜನ ಇದರಲ್ಲಿ ಭಾಗವಹಿಸ್ತಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ತಾಲೂಕು ಕೇಂದ್ರದಲ್ಲಿ, ಹಾಗೆಯೇ ಗ್ರಾಮ ಮಟ್ಟದಲ್ಲೂ ಕೂಡ ಗ್ರಾಮೀಣ ಕಾರ್ಯಕ್ರಮಗಳನ್ನು ಕೂಡ ಈ ಸಲ ಆಯೋಜಿಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಜೂನ್ 21. ಇದು ಬಿಟ್ಟು ಪ್ರತಿದಿನ ಯೋಗ ಆಗಬೇಕು. ಅದು ಏನು ಅಂತಂದರೆ, ಘೋಷಣೆ ಏನು ಅಂತಂದರೆ, ಪ್ರತಿ ಮನೆ ಮನೆಗಳಲ್ಲಿ ಯೋಗ, ಪ್ರತಿ ಮನೆ ಮನಗಳಲ್ಲಿ ಯೋಗ ಅಂತೇಳಿ, ಹರ್ ಘರ್ ಹರ್ ದಿನ್ ಯೋಗ ಅಂತ ಹೇಳುವಂಥ ಕಾನ್ಸೆಪ್ಟು. ಪ್ರತಿ ಮನೆ ಪ್ರತಿ ದಿನ ಯೋಗ ಆಗಬೇಕು ಅಂತೇಳಿ ಯೋಗದ ಒಂದು ಈ ಪರಿಕಲ್ಪನೆಯೊಂದಿಗೆ ನಿತ್ಯ ಯೋಗ ಒಂದು ಕಾನ್ಸೆಪ್ಟಲ್ಲಿ ಇದು ಮಾಡಿದ್ದೇವೆ. ಆಕಾಶವಾಣಿಯವರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ. ಅವರು ಈಗಾಗಲೇ ನಮಗೆ ಹೇಳಿದ್ದಾರೆ, 1 ವರ್ಷದ ಕಾಲ ನಾವು ಕೂಡ ನಿಮ್ಮೊಂದಿಗೆ ಇದ್ದೀವಿ ಅಂತ. ನಿಮಗೆ ಅದಕ್ಕೂ ಕೂಡ ನಿಮಗೆ ನಾವು ಅಭಿನಂದನೆಗಳು.
1: ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಿರಿ, ಇವತ್ತು ತಂತ್ರಜ್ಞಾನ ಯುಗ, ಹಾಗಾಗಿ ಯೋಗದಲ್ಲಿ ತಂತ್ರಜ್ಞಾನವನ್ನ ಹೇಗೆ ಅಳವಡಿಸ್ಕೋಬಹುದು, ಈ ಬಗ್ಗೆನೂ ಕೂಡ ತಾವು ಆಲೋಚನೆ ಮಾಡಿದ್ದೀರಾ?
0: ಇದು ಕೇವಲ ಯೋಗ ಕೆಲವೇ ಕೆಲವು ಫೋಕಸ್ಡ್ ಗ್ರೂಪಿಗೆ ಮಾತ್ರ ಹೋಗ್ತಾ ಇತ್ತು. ಇದನ್ನ ಎಲ್ಲರೂ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು, ಮತ್ತು ಇದರ ಒಂದು ಜಾಗೃತಿ, ಯೋಗ ಜಾಗೃತಿ ಪ್ರತಿಯೊಬ್ಬರಲ್ಲೂ ಸೇರಬೇಕು ಅಂತೇಳಿ ಕೆಲವು ಫೋಕಸ್ಡ್ ಗ್ರೂಪಿಗೆ, ಅಂತಂದರೆ ಟೆಕ್ನಾಲಜಿ ಆಧಾರಿತ, AI ಆಧಾರಿತ, ಸೋಷಿಯಲ್ ಮೀಡಿಯಾ ಆಧಾರಿತ ಕಾರ್ಯಕ್ರಮಗಳನ್ನು ನಾವು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದಿಂದ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆಯ ಬೆಂಬಲದೊಂದಿಗೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಬಯಾಸ್ ಇರೋದಿಲ್ಲ, ಯಾರೋ ಜಜ್ಮೆಂಟನ್ನು ಜಜ್ಗಳು ಕೊಡಲ್ಲ, ಲೈಕ್ಸ್ ಮೂಲಕ ಕೊಡ್ತಾ ಇದ್ದೀವಿ. ಜೂನ್ 18 4 ಗಂಟೆಯೊಳಗೆ GARC ಮೈಸೂರು, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, GARC ಮೈಸೂರು, MYSOR ಈ ಒಂದು ಇನ್ಸ್ಟಾಗ್ರಾಮ್ ಪೇಜಿಗೆ 12 ಕಾರ್ಯಕ್ರಮಗಳನ್ನು, 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭ ಸಂದರ್ಭದಲ್ಲಿ 12 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವೆಲ್ಲ ಯುವಕರಿಗೆ ಮತ್ತು ಮಕ್ಕಳಿಗೆ ಆಧಾರಿತ ಕಾರ್ಯಕ್ರಮಗಳು. ಇದರಲ್ಲಿ ನಾವು ಮೀಮ್ ಯೋಗ ಮಾಡ್ತಾ ಇದ್ದೀವಿ, ರೀಲ್ ಯೋಗ ಮಾಡ್ತಾ ಇದ್ದೀವಿ, ಯೋಗ ನೃತ್ಯ ಮಾಡ್ತಾ ಇದ್ದೀವಿ, ಯೋಗ ಪೋಸ್ಟರ್ ಮಾಡ್ತಾ ಇದ್ದೀವಿ, ಎಲ್ಲ ಈ ಥರದ್ದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಗುವಂಥ ಕಾರ್ಯಕ್ರಮಗಳು. ಇದು ಲೈಕ್ಸ್ ಮೂಲಕ ಆಗುತ್ತೆ, ಆದ್ದರಿಂದ ಇಲ್ಲಿ ಯಾರು ಜಡ್ಜಸ್ ಇರೋದಿಲ್ಲ, ನೀವೇ ನಿಮಗೆ ಪ್ರೈಸ್ ಸಿಗ್ತದೆ ಅಂತ ನೋಡ್ಬೋದು. ಯೋಗ ರಂಗೋಲಿ ಇದೆ, ಯೋಗ ನೃತ್ಯ ರೂಪಕಗಳಿದೆ, ಎಲ್ಲವೂ ಕೂಡ ಆನ್ಲೈನಲ್ಲಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಲಾಸ್ಟ್ ಇಯರು ಫಸ್ಟ್ ಪ್ರೈಸ್ ಬಂದಿದ್ದು ಮೇಮಿಗೆ 184,000 ಲೈಕ್ಸ್ ಬಂದಿತ್ತು. ಈ ವರ್ಷ ನನಗೆ ಕಾಣುತ್ತೆ ನಿಮ್ಮೆಲ್ಲರ ಸಹಕಾರದಿಂದ 10 ಲಕ್ಷ ಲೈಕ್ಸ್ ಬರ್ಬೋದು ಅಂತೇಳಿ. ಇದಕ್ಕೆ ನಿಮ್ಮ ಸಹಕಾರಕ್ಕಾಗಿ ನಾನು ಆಭಾರಿ ಮತ್ತು ಚಿರಋಣಿ.
1: ಓಕೆ, ಅಂದರೆ ಈಗ ತಾವು ಹೆಚ್ಚು ಹೆಚ್ಚು ಯುವಕರನ್ನು ಯೋಗದತ್ತ ಸೆಳಿಬೇಕು ಅನ್ನುವಂತಹ ಉದ್ದೇಶ.
0: ಕರೆಕ್ಟ್.
1: ಈಗ ಮಕ್ಕಳಿಂದ ನಂತರ ಕಾಲೇಜು ವಿದ್ಯಾರ್ಥಿಗಳು, ನಂತರ ಡಿಗ್ರಿ ಕಾಲೇಜು, ಹೀಗೆ ಯುವ ಸಮೂಹ ಏನಿದೆ, ನಾವೇನಿವತ್ತು ಜೆನ್ಜಿ ಜಗತ್ತು ಅಂತೀವಲ್ಲ, ಅವರನ್ನ ಯೋಗದತ್ತ ಸೆಳೆಯೋದಕ್ಕೆ ವಿಶೇಷವಾದ ಕಾರ್ಯಕ್ರಮಗಳನ್ನ ಏನಾದ್ರು ತಾವು ಮಾಡ್ತಾ
0: ಇದ್ದೀರಾ? ಖಂಡಿತವಾಗಿ. ಸಾಮಾಜಿಕ ಮಾಧ್ಯಮದ ಕಾರ್ಯಕ್ರಮಗಳಲ್ಲದೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 100 ಶಾಲೆ, 100 ಕಾಲೇಜುಗಳಲ್ಲಿ ಈ ತಿಂಗಳು ಪೂರ್ತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅಂತಂದರೆ ಕಾಲೇಜಲ್ಲಿ ಹೋಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀವಿ ಅಂತ, ಅವರಿಗೆ ಇಷ್ಟವಾದ ಸ್ಪರ್ಧೆಗಳು ಯೋಗ ರಂಗೋಲಿ ಇದೆ, ಯೋಗ

0: ಕ್ವಿಜ್ ಇದೆ, ಯೋಗ ವಾಕ್ಯ ಅಂತೇಳಿ, ಅಂತಂದ್ರೆ ಒಂದು ವಾಕ್ಯ ಬರೆದುಕೊಡೋದು ನಮ್ಗೆ ಯೋಗದ ಮೇಲೆ. ಅದೇ ತರ ಯೋಗ ಪೇಂಟಿಂಗು, ನಿಮ್ಗೆ ಯಾವುದು ಆ ಕಾಲೇಜಿನವ್ರು ಯಾವ್ದು ಹೇಳ್ತಾರೋ ಅಂತ ಸ್ಪರ್ಧೆಗಳನ್ನು ಮಾಡಿ ಕರ್ನಾಟಕ ಸರ್ಕಾರದ ಮೂಲಕ ಅವರಿಗೆ ನಾವು ಸರ್ಟಿಫಿಕೇಟ್ ಅನ್ನು ಕೊಡೋದು, ಹಾಗೆ ಪ್ರೈಸ್ ಅನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಆನ್ಲೈನ್ ಕಾರ್ಯಕ್ರಮಗಳು ಏನು ಹೇಳಿದ್ದೀನಿ ಅದಕ್ಕೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ವಿ. 3,000 ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್ 2,000, ಹಾಗೆ ಥರ್ಡ್ ಪ್ರೈಸ್ 1,000. ಈ ತರ ಕ್ಯಾಶ್ ಪ್ರೈಸ್ ಕೊಡುವುದರ ಮೂಲಕ ಅದೇ ತರ ವಿದ್ಯಾರ್ಥಿಗಳನ್ನ ಭಾಗವಹಿಸಲಿಕ್ಕೆ ಅಂದ್ರೆ ನಮ್ಗೆ ಎಲ್ಲದಕ್ಕಿಂತ ಮುಖ್ಯ. ಯಾಕೆಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಲೈಕ್ಸ್ ಹೇಳ್ತಾ ಇದೀವಿ. ಯಾಕಂದ್ರೆ 100,000 ಜನ ಲೈಕ್ಸ್ ಹಾಕಿದ್ರೆ 100,000 ಜನರಿಗೆ ಯೋಗದ ಬಗ್ಗೆ ಅವೇರ್ನೆಸ್ ಬಂತು. ಸೊ ಹೀಗೆ ಅವೇರ್ನೆಸ್ ಅನ್ನ ಕೇವಲ ಸಮೂಹದಲ್ಲಿ ಕೊಡಬೇಕು, ಅದನ್ನ ಇಡೀ ಜಗತ್ತಿಗೆ ವ್ಯಾಪಿಸಬೇಕು ಅಂತ ಹೇಳುವಂತ ಕನಸು. ಯಾಕೆಂತಂದ್ರೆ ನಮ್ಮ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕನಸು ಏನಂತಂದ್ರೆ ಹರ್ ಘರ್ ಹರ್ ದಿನ ಯೋಗ ಅಂತೇಳಿ ಈ ಕಾರ್ಯಕ್ರಮ. ಅಂದ್ರೆ ಪ್ರತಿದಿನ ಪ್ರತಿ ಮನೆಯಲ್ಲೂ ಯೋಗಮಯವಾಗಬೇಕು. ಕೇವಲ ಮೈಸೂರು ಮಾತ್ರ ಯೋಗ ಹಬ್ಬ ಆಗೋದಲ್ಲ, ಇಡೀ ಜಗತ್ತೇ ಯೋಗ ಹಬ್ಬ ಆಗಬೇಕು ಅಂತ ಹೇಳೋ ಒಂದು ಪರಿಕಲ್ಪನೆಯೊಂದಿಗೆ ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಈ ಮೂಲಕ ಆಕಾಶವಾಣಿ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ.
1: ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೇ, ಈಗ ಯೋಗ ಅಂದ್ರೆ ಅದನ್ನ ಒಂದು ವೈಜ್ಞಾನಿಕವಾಗಿ ಮಾಡಬೇಕು ಅಲ್ವೇ? ಅಂದ್ರೆ ಆ ಆಸನವನ್ನ ಆ ಲೆಕ್ಕಕ್ಕೆ ಸರಿಯಾಗಿ ಉಸಿರಾಟದ ಸಮೇತ ಹಾಕಿದಾಗಷ್ಟೇ ಅದರ ಪ್ರಯೋಗ, ಅದರ ಉಪಯೋಗ ಆಸನವನ್ನ ಮಾಡೋ ವ್ಯಕ್ತಿಗೆ ಆಗತ್ತೆ. ಈಗ ಇದಕ್ಕೆ ಬಹಳ ಪೂರಕವಾಗಿ ಬೇಕಾಗಿರುವಂಥದ್ದು ಯೋಗವನ್ನು ಟೀಚ್ ಮಾಡುವಂಥ ಶಿಕ್ಷಕರು. ಅಂದರೆ ಈಗ ಶಾಲಾ ಕಾಲೇಜುಗಳಿಗೆ ಹೋಗಿ ಯೋಗ ಕಲಿಸೋದು ಅಥವಾ ಯೋಗ ಕ್ಲಾಸಸ್ಸನ್ನು ಮಾಡುವಂಥದ್ದು, ಈ ತರಹ ಏನು ಯೋಗ ಶಿಕ್ಷಕರ ಒಂದು ಪರಂಪರೆ ಹಿಂದಿತ್ತು, ಅದನ್ನ ಮುಂದುವರಿಸೋ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ? ಯೋಗ ಶಿಕ್ಷಕರಿಗೆ ವಿಶೇಷವಾದ ತರಬೇತಿ ಕಾರ್ಯಕ್ರಮಗಳೇನಾದರೂ
0: ಆಯುಷ್ ಇಲಾಖೆಯಿಂದ 2009 ಈ ಕಾರ್ಯಕ್ರಮಗಳು ಮಾಡಿದ್ದೀವಿ. ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಯಾರ್ಯಾರು ಆಸಕ್ತ ಪಿ ಟಿ ಟೀಚರ್ಸ್ ಇದ್ದಾರೋ ಅವರಿಗೆ ಈಗಾಗಲೇ 1 ವಾರ 15 ದಿವಸ 1 ತಿಂಗಳನ್ನ ತರಬೇತಿಗಳನ್ನು ನೀಡಿ, ಅವರಿಗೆ ಆ ತರಬೇತಿ ನೀಡಿದ ಮೇಲೆ ಅವರಿಗೆ ಸರ್ಟಿಫಿಕೇಶನ್ ಅನ್ನು ಕೊಟ್ಟು, ಆ ಸರ್ಟಿಫಿಕೇಶನ್ ಮೂಲಕ ಅವರು ಇಡೀ ಅವರವರ ಸಂಸ್ಥೆಗಳಲ್ಲಿ ಪಿ ಟಿ ಟೀಚರ್ಸ್ಗೆ ಬೇರೆ ಮಾಡಿದ್ದೀವಿ. ಅದೇ ಥರ 2012 ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಿಗೆ ನಾವು ಸುಮಾರು 1,000 ಮುಖ್ಯೋಪಾಧ್ಯಾಯರಿಗೆ ಆಲ್ ಓವರ್ ಕರ್ನಾಟಕ 7 ದಿವಸ ಯೋಗದ ಒಂದು ತರಬೇತಿಯನ್ನು ನೀಡಿದ್ದೀವಿ. ಅದು ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇದು 51 ಲೈಫ್ ಸ್ಟೈಲ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ. ಇದನ್ನು ತಡೆಗಟ್ಟಲಿಕ್ಕೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಅಂತಂದರೆ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 350 ಆಯುಷ್ಮಾನ್ ಗ್ರಾಮೀಣ ಭಾಗದಲ್ಲಿ ಆಯುಷ್ಮಾನ್ ಯೋಗ ಕೇಂದ್ರ ಇದೆ,
1: ಆರೋಗ್ಯ
0: ಕೇಂದ್ರ ಇದೆ. ಅಲ್ಲಿ 2 ಜನ, ಒಬ್ಬರು ಜೆಂಟ್ಸು ಒಬ್ಬರು ಲೇಡೀಸು, ದಿನ ಅಲ್ಲಿ 1 ಗಂಟೆಗಳ ಕಾಲ ಬೆಳಿಗ್ಗೆ, 1 ಗಂಟೆಗಳ ಕಾಲ ಸಾಯಂಕಾಲ, ನಿರಂತರವಾಗಿ ಸುಮಾರು 2018 ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇದೀಗ 300 ಕೇಂದ್ರಗಳಲ್ಲಾಗಿದೆ. ಇದು ಮುಂದಿನ ದಿವಸಗಳಲ್ಲಿ ಎಲ್ಲ ಹೆಚ್ಚು ಕಮ್ಮಿ 10,000 ಕೇಂದ್ರಗಳಲ್ಲಾಗ್ತದೆ. ಅದು ಮಾತ್ರ ಅಲ್ಲದೆ ನಮ್ಮ ಸರ್ಕಾರಿ ಆಯುರ್ವೇದ ಕಾಲೇಜುಗಳಿರ್ಬೋದು, ಸರ್ಕಾರಿ ಯೋಗ ಕಾಲೇಜ್ ಇರ್ಬೋದು, ಹಾಗೆ ಆಯುಷ್ ಕಾಲೇಜುಗಳಿರ್ಬೋದು, ಖಾಸಗಿ ಕಾಲೇಜುಗಳಲ್ಲಿ ಉಚಿತವಾಗಿ ಪ್ರತಿದಿನ ಯೋಗದ ತರಗತಿಗಳು ನಡೀತಾ ಇದ್ದಾವೆ. ಮೈಸೂರಿನಲ್ಲೂ ನಡೀತಾ ಇದೆ, ಸಾಯಂಕಾಲ 4-5 ನಡೀತದೆ, ಬೆಳಿಗ್ಗೆ 7-8 ನಡೀತದೆ. ಅಕಸ್ಮಾತ್ ಸಾರ್ವಜನಿಕರು ಆಸಕ್ತಿ ಇದ್ದರೆ ಅವರು ಹೇಳಿದ ಟೈಮಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದು ಮಾತ್ರ ಅಲ್ಲದೆ ಕಲಿಬೇಕು ಅಂತಿದ್ದವರಿಗೆ ಸರ್ಕಾರಿ ಆಯುರ್ವೇದ ಕಾಲೇಜ್ ಮೈಸೂರಿನಲ್ಲಿ ಹಾಗೆ ಯೋಗ ಕಾಲೇಜಿನಲ್ಲಿ ಥೆರಪೆಟಿಕ್ ಯೋಗ ಅಂತೇಳಿ ಒಂದು OPDಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆ OPDಯಲ್ಲಿ ಯಾರವರಿಗೆ ಡಿಸೀಸ್ ಏನಿದೆ ಆ ಡಿಸೀಸಿಗೆ ಕರೆಕ್ಟಾಗಿ ಯೋಗದ ಅಭ್ಯಾಸಗಳನ್ನು ಮಾಡುವಂಥ ಪರಿಕಲ್ಪನೆಯೊಂದಿಗೆ ಒಂದು ಚಿಕಿತ್ಸಾ ಪದ್ಧತಿಯನ್ನೇ ಕೂಡ ಅಳವಡಿಸಿಕೊಂಡಿದ್ದೀವಿ. ಇದರ ಸಹಕಾರವನ್ನು ಎಲ್ಲರೂ ಪಡೆಯಬಹುದು ಅಂತ ನನಗೆ ಅನಿಸಿಕೆ.
1: ಕರ್ನಾಟಕ ರಾಜ್ಯ ಸರ್ಕಾರದ ಆಯುರ್ವೇದ ಸಂಶೋಧನಾ ಸಂಸ್ಥೆ ಏನಿದೆಯಲ್ಲ, ಅದು ಮೈಸೂರಿನಲ್ಲಿದೆ. ಅದಕ್ಕೆ ತಾವೇ ಸಹಾಯಕ ನಿರ್ದೇಶಕರಾಗಿದ್ದೀರಿ. ಈಗ ಇಡೀ ರಾಜ್ಯಕ್ಕೆ ಇದು ಒಂದೇ ಸಂಸ್ಥೆ ಇರೋದು, ನಿಮ್ಮ ಸಂಸ್ಥೆ ವತಿಯಿಂದ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ವಿಶೇಷವಾದ ಏನಾದರೂ
0: ಕಾರ್ಯಕ್ರಮ ವಿಶೇಷವಾಗಿ ಮಾಡಿದ್ದೀವಿ? ಈ ಸಲ ಕರ್ನಾಟಕ ಸರ್ಕಾರ ನಮಗೆ ಇದನ್ನು ಕೊಟ್ಟಿದೆ. ಇಡೀ ರಾಷ್ಟ್ರದಾದ್ಯಂತ 12 ನ್ಯಾಷನಲ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸಾಮಾಜಿಕ ಮಾಧ್ಯಮ ಆಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಪಾಲಿಸಿ ಲೆವೆಲಲ್ಲಿ, ಯಾಕಂದ್ರೆ ರಿಸರ್ಚ್ ಮಾತಾಡುವಾಗ ನಾವು ಪಾಲಿಸಿ ಲೆವೆಲಲ್ಲಿ ಮಾತಾಡಬೇಕಾಗತ್ತೆ. ಪಾಲಿಸಿ ಲೆವೆಲಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾವು ಕಾರ್ಡಿಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೃದ್ರೋಗದಲ್ಲಿ ಯಾವ ಥರ ಅಂತಂದರೆ ಸುಮಾರು 300-400 ವೈದ್ಯರು ಇದರಲ್ಲಿ ಭಾಗವಹಿಸಿ ಅದೊಂದು ಚರ್ಚಾ ರೀತಿಯಲ್ಲಿ ಒಂದು ದಿವಸದ ಕಾರ್ಯಕ್ರಮ ಆಗುತ್ತೆ. ಇದು ಮೂರನೇ ಕಾರ್ಯಕ್ರಮ, ಹೋದ ವರ್ಷನೂ ಮಾಡಿದ್ವಿ, ಅದರ ಹೋದ ವರ್ಷನೂ ಮಾಡಿದ್ವಿ. ಅದಾದ್ಮೇಲೆ ಜಯದೇವ ಇನ್ಸ್ಟಿಟ್ಯೂಟ್ನಲ್ಲಿ ಯೋಗದ ಹಲವು ರಿಸರ್ಚ್ಗಳು ನಡೀತಾ ಇದ್ದಾವೆ. ಎರಡನೇದ್ದು ಕ್ಯಾನ್ಸರ್ನಲ್ಲಿ ಮತ್ತು ಯೋಗ, ಇದರ ಬಗ್ಗೆ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಾಕಿದ್ವಿ. ಅದು ಕಿದ್ವಾಯಿ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಕ್ಯಾನ್ಸರ್ ಮತ್ತು ಯೋಗ.

0: ಅಂದರೆ ಕ್ಯಾನ್ಸರ್ನಲ್ಲಿ ಯೋಗ ಮಾಡಿದ ಕೂಡಲೇ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಅಂತಲ್ಲ, ವೇದನವನ್ನು ಕಮ್ಮಿ ಮಾಡುವಂಥದ್ದು. ಮಾರ್ಫಿನ್ ಕೊಟ್ಟರು ಕೂಡ ಇವತ್ತಿನ ದಿವಸ ನೋವು ಕಮ್ಮಿ ಆಗಲ್ಲ. ನೋವಿನ ಉಪಶಮನಕ್ಕಾಗಿ ಯೋಗ ಧ್ಯಾನಗಳನ್ನು ಹೇಗೆ ಮಾಡಬಹುದು ಅಂತ ಹೇಳೋದಕ್ಕೆ ಕಾರ್ಸಿನ ಯೋಗ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಅದು ಕಿದ್ವಾಯಿಯಲ್ಲಿ, ಬೆಂಗಳೂರಿನಲ್ಲಿ. ಅದೇ ಥರ ಯೋಗದ ವೈಜ್ಞಾನಿಕ ಹಿನ್ನೆಲೆಯನ್ನು ಅರ್ಥಕೊಳ್ಳಿಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರಿನಲ್ಲಿ ವಿಜ್ಞಾನ ಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ಮನಸ್ಸು ಮತ್ತು ಯೋಗದ ಬಗ್ಗೆ ವಿಚಾರಗಳನ್ನು ವಿಮರ್ಶೆ ಮಾಡಲಿಕ್ಕೆ ಮಾನಸ ಯೋಗ ಅಂತ ಕಾರ್ಯಕ್ರಮವನ್ನು ಹೋದ ವರ್ಷ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ವಿ. ಈ ವರ್ಷ ಕೂಡ ಅದನ್ನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡುವರಿದ್ದೇವೆ. ಅದು ಮಾತ್ರ ಅಲ್ಲ, ಯುವಜನರನ್ನು ಸೆಳಿಬೇಕು ಅಂತ ಹೇಳುವಂಥ ವಿಷಯದಿಂದ ಮೈಸೂರು ವಿಶ್ವವಿದ್ಯಾನಿಲಯದೊಟ್ಟಿಗೆ ನಾವು ಯುವ ಯೋಗ ಮಹೋತ್ಸವ ಅಂತೇಳಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಥರ ಪ್ರತಿಯೊಂದು ಆಯಾಮಗಳಲ್ಲೂ, ಪ್ರತಿಯೊಂದು ಮಜಲುಗಳಲ್ಲೂ ಕೂಡ ಪ್ರತಿಯೊಬ್ಬರನ್ನು ಸೇರಿಸ್ಕೋಬೇಕು ಅಂತ ಹೇಳುವಂಥ ಒಂದು ವಿಶೇಷ ಆಸೆ ಹಾಗೂ ವಿಶೇಷ ಉದ್ದೇಶದೊಂದಿಗೆ ಈ ಸಲದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಅಭೂತಪೂರ್ವ ರೀತಿಯಲ್ಲಿ ಔಟ್ಕಮ್ ಓರಿಯೆಂಟೆಡ್ ಇದು ನಮ್ಗೆ ಇಂಪಾರ್ಟೆಂಟ್.
1: ಅದೇ ಪ್ರಶ್ನೆ ನಾನು ತಮ್ಮನ್ನು ಕೇಳೋಣ ಅನ್ಕೊಂಡಿದ್ದೆ. ಈಗ ತಾವು ಹೇಳ್ತಾ ಇದ್ದೀರಿ ಯೋಗ ಬಾಲಕರಿಂದ ಹಿಡಿದು, ಅಂದ್ರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಇದು ಪ್ರತಿನಿತ್ಯ ಪ್ರತಿಯೊಬ್ಬರು ಮಾಡಬೇಕಾದಂತಹ ಒಂದು ಕ್ರಿಯೆ ಅಂತ ನಾವು ಹೇಳ್ತೀವಿ ಅಲ್ವಾ? ಈಗ ಅದು ಮಾಡೋದ್ರಿಂದ ಆಗುವಂತಹ ಪರಿಣಾಮಗಳಿದೆಯಲ್ಲ, ವೈಯಕ್ತಿಕವಾಗಿ ಅವನಿಗೆ ಫೀಲ್ ಆಗಬಹುದು ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಅಸೆಸ್ ಮಾಡೋದಕ್ಕೆ ಏನಾದರೂ
0: ಆಗ್ತಾ ಇದೆ. ಈಗ ಮೈಸೂರಿನ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಇವತ್ತು ಹಾರ್ಟ್ ಫೇಲ್ಯೂರ್ ಮೇಲೆ ಯೋಗ ಹೆಂಗೆ ಕೆಲಸ ಮಾಡುತ್ತೆ ಅಂತೇಳಿ ಸುಮಾರು 3 ವರ್ಷದಿಂದ ಇಲ್ಲಿ ಕೆಲಸ ಆಗ್ತಾ ಇದೆ. ಅದೇ ಥರ ನಿಮ್ಮಾನ್ಸ್ನಲ್ಲೂ ಕೂಡ ಕೆಲಸ ಆಗ್ತಾ ಇದೆ. ಹಾಗೆ ನಮ್ಮ ಆಯುರ್ವೇದ ರಿಸರ್ಚ್ ಸೆಂಟರಿಂದ ವಿದ್ಯಾರ್ಥಿಗಳಲ್ಲಿ ಯೋಗದ ಮಹತ್ವ ಮತ್ತು ಯೋಗದ ಆರೋಗ್ಯದ ಮೇಲೆ ಯಾವ ಥರ ಪರಿಣಾಮ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆಯೂ ಕೂಡ ಒಂದು ವರ್ಷದ ಸ್ಟಡಿ ಆಗಿದೆ. ಈ ಥರ ಹಲವು ಸ್ಟಡಿಗಳನ್ನು ನಾವು ಆಯುರ್ವೇದ ರಿಸರ್ಚ್ ಸೆಂಟರಿಂದ ಎತ್ಕೊಂಡಿದ್ದೀವಿ. ಅದೇ ಥರ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈ ಹಾರ್ಟ್ ಫೇಲ್ಯೂರ್ ಮತ್ತು ಯೋಗದ್ದು ಇಡೀ ರಾಷ್ಟ್ರದ 12 ಪ್ರತಿಷ್ಠಿತ ಸಂಸ್ಥೆಗಳು ಮೈಸೂರಿನಲ್ಲಿ JSS ಮೆಡಿಕಲ್ ಕಾಲೇಜಲ್ಲೂ ಆಗ್ತಾ ಇದೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಆಗ್ತಾ ಇದೆ. ಈ ಥರದ ಹಲವು ಕಾರ್ಯಕ್ರಮಗಳು ರಿಸರ್ಚ್ ಇದಾಗ್ತಾ ಇದೆ, ಪಬ್ಲಿಕೇಶನ್ಗಳು ಆಗಿದ್ದಾವೆ. ಹೆಚ್ಚು ಕಮ್ಮಿ ಒಂದು 600 ಪಬ್ಲಿಕೇಶನ್ಗಳು ಈಗ ಆಲ್ರೆಡಿ ರಿಸರ್ಚ್ ಆಗಿರೋದು ಇದೆ. ಇದನ್ನು ಮಾಡಲಿಕ್ಕೆ ನಾವು ಪಾಲಿಸಿ ಲೆವೆಲಲ್ಲಿ ಕಾನ್ಫರೆನ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಕಾರ್ಡಿಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸು, ಮಾನಸಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸು, ಅದೇ ಥರ ಯುವಯೋಗ ಮಹೋತ್ಸವ ಕೂಡ ಪಾಲಿಸಿ ಲೆವೆಲ್ ಕಾನ್ಫರೆನ್ಸು. ಇದರಲ್ಲಿ ಏನು ಔಟ್ಕಮ್ ಬರುತ್ತೆ, ಇದನ್ನು ಒಂದು ಮ್ಯಾಗಝಿನ್ ಮಾಡಿ ಅದರದ್ದು ಪಾಲಿಸಿಯನ್ನು ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಕಳಿಸುವ ಎಲ್ಲ ಪ್ರಯತ್ನಗಳನ್ನು ಆಯುರ್ವೇದ ಸಂಶೋಧನಾ ಕೇಂದ್ರ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆಯ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ.
1: ಯೋಗ ಸಾಗರದ ರೀತಿಯಲ್ಲಿ ಹರಿತಾ ಇರಬೇಕಾದ್ರೆ ಅಕ್ಕಪಕ್ಕದಲ್ಲಿರೋ ಎಲ್ಲ ಸಂಸ್ಥೆಗಳನ್ನು ತಾವು ಸೇರಿಸ್ಕೊಂಡು ಮುನ್ನಡಿಬೇಕು ಅಲ್ವೇ? ಈಗ ಬಹಳ ವಿಶೇಷವಾಗಿ ಮಠ ಮಾನ್ಯಗಳು ಸಾಕಷ್ಟು ನಮ್ಮ ಭಾಗದಲ್ಲಿದ್ದಾವೆ, ಅದಕ್ಕೆ ಅದರದ್ದೇ ಆದಂತಹ ಭಕ್ತರಿದ್ದಾರೆ. ಎಷ್ಟೋ ಜನ ಸ್ವಾಮೀಜಿಗಳು, ವಿಶೇಷವಾಗಿ ನಮ್ಮ ಮಲ್ನಾಡಿಹಳ್ಳಿ ಸ್ವಾಮೀಜಿಯವರನ್ನು ನಾವಿಲ್ಲಿ ಉಲ್ಲೇಖಿಸಬೇಕು, ಯಾಕೆಂದರೆ ಯೋಗವನ್ನು ತುಂಬ ಪ್ರಖ್ಯಾತಿಗೊಳಿಸುವಲ್ಲಿ ಅವರ ಪಾತ್ರವೂ ಕೂಡ ಇದೆ. ಹಾಗಾಗಿ ಈ ತರಹ ಯಾವ್ಯಾವ ಸಂಸ್ಥೆಗಳನ್ನು ತಾವು ಇದಕ್ಕೆ ಒಳಗೊಂಡಂತೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀರಿ, ಏನೇನೆಲ್ಲ ಹೊಸ ವಿಚಾರಗಳನ್ನು ನಾವು ಮುಂದಿನ ದಿನದಲ್ಲಿ ನಿರೀಕ್ಷೆ ಮಾಡಬಹುದು?
0: ಅದೇ ಈ ವರ್ಷದ ಪರಿಕಲ್ಪನೆ ನಿತ್ಯ ಯೋಗ ಅಂತೇಳಿ. ನಿತ್ಯ ಯೋಗ ಕೇವಲ ನಾವು ನಮ್ದು ಸ್ಪ್ರೆಡ್ ಅಥವಾ ನಮ್ದು ರೀಚ್ ಲಿಮಿಟೆಡ್, ಯಾಕಂದ್ರೆ ನಮ್ಮ ಹತ್ರ ಇರೋದೇ ಒಂದು 700 GADಗಳು, ಅಂದರೆ ಗೌರ್ಮೆಂಟ್ ಆಯುರ್ವೇದ ರಿಸರ್ಚ್ ಗೌರ್ಮೆಂಟ್ ಆಯುರ್ವೇದ ಆಸ್ಪತ್ರೆ, ಅದಾದಮೇಲೆ ಹೆಚ್ಚು ಕಮ್ಮಿ ಒಂದು 150 ತಾಲೂಕು ಹಾಸ್ಪಿಟ್ಲ್ಗಳು, ಆಮೇಲೆ ಒಂದು 22-23 ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳು, ಆಮೇಲೆ ಒಂದು 7 ಆಯುಷ್ ಕಾಲೇಜುಗಳು. ಇಲ್ಲಿ ನಿತ್ಯಯೋಗ ಡೈಲಿ ನಡೀತದೆ, ಆದರೆ ನಾವು ರೀಚ್ ಮಾಡಬೇಕಾದ 7 ಕೋಟಿ ಜನ. ಇದು ಕೇವಲ ಸರ್ಕಾರದಿಂದ ಸಾಧ್ಯ ಇಲ್ಲ, ನಮ್ಮಲ್ಲಿ ಯೋಗ ಬಂಧುಗಳಿದ್ದಾರೆ. ಮೈಸೂರಿನಲ್ಲಿ ಎಲ್ಲ ಯೋಗ ಸಂಸ್ಥೆಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾವೆ. ಅವರು ನಮಗಿಂತಲೂ ಉತ್ತಮವಾಗಿ ಈ ಯೋಗದ ಸ್ಪ್ರೆಡ್ ಮಾಡೋದ್ರಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಅಭಿನಂದನೆಗಳು. ಮೈಸೂರಿನಲ್ಲಿ ಆಗಬಹುದು, ಅದೇ ಥರ ಮೈಸೂರು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಯೋಗ ಬಂಧುಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕೈಜೋಡಿಸಿದ್ದಾರೆ. ಅದು ಮಾತ್ರವಲ್ಲದೆ ಕರ್ನಾಟಕ ಸರ್ಕಾರದಿಂದ, ಆಯುಷ್ ಇಲಾಖೆಯಿಂದ ಈಗಾಗಲೇ ನಮ್ಮ ಆಯುಕ್ತರು ಎಲ್ಲ ಇಲಾಖೆಗಳಿಗೂ ಪತ್ರ ಮುಖೇನ ತಿಳಿಸಿದ್ದಾರೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಪತ್ರ ಮುಖೇನ ಕೋರಿಕೆಯನ್ನು ಕೊಟ್ಟಿದ್ದಾರೆ, ನೀವೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಬೇಕು, ನಿತ್ಯಯೋಗ ಕಾರ್ಯಕ್ರಮದ ಮೂಲಕ 7 ಕೋಟಿ ಜನರನ್ನು ಸೇರುವಂಥ ಒಂದು ವಿಶೇಷ ಅವಕಾಶ ನಮಗಿದೆ. ಇದನ್ನು ಬಳಸ್ಕೋಬೇಕು ಅಂತಂದರೆ ಕೇವಲ ಆಯುಷ್ ಇಲಾಖೆ ಮಾಡೋಕ್ಕಾಗೋದಿಲ್ಲ, ಎಲ್ಲ ಇಲಾಖೆಗಳು, ಯೋಗ ಬಂಧುಗಳು. ಈ ಕಾರ್ಯಕ್ರಮ ನೆಪ ಮಾತ್ರಕ್ಕೆ ಮಾತ್ರ ಆಯುಷ್ ಡಿಪಾರ್ಟ್ಮೆಂಟು, ಇದು ನಿಮ್ಮ ಕಾರ್ಯಕ್ರಮ, ಜನರ ಕಾರ್ಯಕ್ರಮ, ಜನರಿಂದ ಜನರಿಗಾಗಿರುವಂಥ ಕಾರ್ಯಕ್ರಮ. ಆದ್ದರಿಂದ ಜನರು ಮತ್ತು ಎಲ್ಲ ಯೋಗ ಬಂಧುಗಳು, ಯೋಗ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದರೆ ನಿಜವಾಗಿಯೂ ಕೂಡ ಗರ್ಗರ್ ಯೋಗ, ಹರ್ಗರ್ ಯೋಗ ಪರಿಕಲ್ಪನೆ ಸಾಕಾರ ಆಗೋದರಲ್ಲಿ ಸಂಶಯವೇ ಇಲ್ಲ ಅಂತ ನನಗೆ ಕಾಣುತ್ತೆ.
1: 12ನೇ ವಿಶ್ವ ಯೋಗ ದಿನಾಚರಣೆ ಕುರಿತಂತೆ ಅಂತಿಮವಾಗಿ ತಮ್ಮ ಸಂದೇಶ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈಯವರು.
0: ನಮ್ಮ ಗುರಿ ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ. ಅದು ಆಯುರ್ವೇದದಿಂದ ಆಗಿರ್ಬೋದು, ಯೋಗದಿಂದ ಆಗಿರ್ಬೋದು. ಆದರೆ

0: ಯೋಗದಿಂದ ಮಾಡಲಿಕ್ಕೆ ನಾವು ಯಾಕೆ ಉತ್ಸಾಹಕರಾಗಿದ್ದೀವಿ ಅಂತಂದರೆ, ಇದು ಡ್ರಗ್ಲೆಸ್ ಥೆರಪಿ, ಇದಕ್ಕೆ ಖರ್ಚಿಲ್ಲ. ಆಮೇಲೆ ಯಾರೂ ಕೂಡ ಯಾವಾಗ ಬೇಕಾದರೂ ಯಾವ ಜಾಗದಲ್ಲಾದರೂ ಮಾಡ್ಬೋದು. ಸೊ ಯೋಗದ ಮೂಲಕ ಮಾಡುವಂಥ ಒಂದು ವಿಶೇಷ ಪರಿಕಲ್ಪನೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ. ಇದರ ಮೂಲಕ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂದೇಶ ಏನಿದೆ, ಎಲ್ಲೆಡೆಯೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಅಂತ ಹೇಳೋದು. ಹಾಗೆಯೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಿಂಬಿತವಾದಂಥ ಶ್ಲೋಕ, ಸರ್ವೇ ಜನಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತ ಏನು ಹೇಳ್ತೀವಿ, ಇದನ್ನು ರೀಚ್ ಮಾಡಲಿಕ್ಕೆ ಯೋಗ ನಮಗೊಂದು ರಹದಾರಿ ಆಗುತ್ತೆ ಅಂತ ನನ್ನ ಭಾವನೆ ಮತ್ತು ನನ್ನ ಸ್ಪಷ್ಟ ಸಂದೇಶ.
1: ಒಳ್ಳೆಯದು ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈಯವರ, ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಯೋಗದ ಮಹತ್ವ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದೀರಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಲಿ. ವಂದನೆಗಳು, ನಮಸ್ಕಾರ.
0: ಆಕಾಶವಾಣಿ ಶ್ರೋತೃಗಳಿಗೆ ಮತ್ತು ನಮಗೆ ಅವಕಾಶ ಕೊಟ್ಟಂಥ ಮೈಸೂರು ಆಕಾಶವಾಣಿಯ ಕೇಶವಮೂರ್ತಿ ಹಾಗೂ ತಂಡದವರಿಗೆ ನಮ್ಮ ವಿಶೇಷ ಅಭಿನಂದನೆಗಳು. ಧನ್ಯವಾದ. ಯೋಗ ನಮನ ಎಲ್ಲರಿಗೂ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
5: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾತನಾಡುತ್ತಾರೆ ವಿವೇಕ್ ಆದಿತ್ಯ ಕಣಿಯಾಲ್.
6: ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿದೆ. ಗ್ರಾಮಗಳ ಮಧ್ಯೆ ಸೂಕ್ತ ರಸ್ತೆ ಸಂಪರ್ಕ ಕಲ್ಪಿಸುವುದರ ಜೊತೆಯಲ್ಲಿ ಬಡತನ ನಿವಾರಣೆ ಹಾಗೂ ಗ್ರಾಮಗಳನ್ನು ಶಹರಗಳೊಂದಿಗೆ ಜೋಡಿಸುವುದರ ಮೂಲಕ ಗ್ರಾಮೀಣ ಭಾಗದ ಜನರ ಆರ್ಥಿಕ ಅಭ್ಯುದಯ ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. 2000 ಇಸವಿಯಲ್ಲಿ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆರಂಭಿಸಿದ ಮಹತ್ವಪೂರ್ಣ ಯೋಜನೆ ಇದಾಗಿದೆ. ಈ ಯೋಜನೆಯ ಮೂಲಕ ದೇಶದ 107,000 ಹಳ್ಳಿಗಳ ಜನವಸತಿ ಪ್ರದೇಶಗಳು ಜೋಡಿಸಲ್ಪಟ್ಟಿವೆ. ದೇಶದ ವಿವಿಧ ರಾಜ್ಯಗಳು ಸೇರಿದಂತೆ ಈಶಾನ್ಯ ಭಾರತದ ಹಳ್ಳಿಗಳು ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದಿವೆ. ಮಣಿಪುರ ರಾಜ್ಯದ ಹಿಂದುಳಿದ ಹಳ್ಳಿ ದುರ್ಗಮ ಪ್ರದೇಶಗಳು ಈ ಯೋಜನೆಯ ಮೂಲಕ ಸೂಕ್ತ ರಸ್ತೆ ಸಂಪರ್ಕ ಪಡೆದು ಆರ್ಥಿಕ ಅಭಿವೃದ್ಧಿಯತ್ತ ಹೆಜ್ಜೆ ಇರಿಸಿವೆ. ಸಂಪೂರ್ಣ ಕೇಂದ್ರ ಸರ್ಕಾರದ ಅನುದಾನದ ಮೂಲಕ ಮುನ್ನಡೆಯುತ್ತಿದ್ದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು 2015-14 ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ 60 ಹಾಗೂ ರಾಜ್ಯ ಸರ್ಕಾರಗಳ 40 ಅನುಪಾತ ಹಾಗೂ ಅನುದಾನದ ಮೂಲಕ ಮುನ್ನಡೆದು ಯಶಸ್ವಿಯಾಗಿದೆ. ನಮ್ಮ ರಾಜ್ಯದಲ್ಲೂ ರಸ್ತೆ ಸಂಪರ್ಕವೇ ಇಲ್ಲದಿದ್ದ ಹಳ್ಳಿಗಳು ಈ ಯೋಜನೆಯ ಮೂಲಕ ಸೂಕ್ತ ಡಾಂಬರೀಕೃತ ರಸ್ತೆ ಸೌಕರ್ಯ ಹೊಂದಿ ಅಭಿವೃದ್ಧಿ ದಿಶೆಯಲ್ಲಿ ದಾಪುಗಾಲು ಇರಿಸಿವೆ. ಹಳ್ಳಿಗಳಿಗೆ ಅಗತ್ಯವಾದ ಸರಕು ಸರಂಜಾಮುಗಳನ್ನು ಪೂರೈಕೆ ಮಾಡಲು ಹಳ್ಳಿಗಳಲ್ಲಿ ರೈತರು ಬೆಳೆದ ಆಹಾರ ಹಾಗೂ ವಾಣಿಜ್ಯ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸಲು ಈ ರಸ್ತೆಗಳು ಸಂಪರ್ಕ ಸೇತುವಾಗಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಕಳೆದ 25 ರಾಜ್ಯ ಹಾಗೂ ದೇಶದ ಗ್ರಾಮಗಳು ಶಹರಗಳೊಂದಿಗೆ ಸೂಕ್ತ ರಸ್ತೆ ಸಂಪರ್ಕ ಹೊಂದಿದ ಪರಿಣಾಮ ಗ್ರಾಮಗಳ ಆರ್ಥಿಕತೆ ಪ್ರಗತಿಯ ಜೊತೆಯಲ್ಲಿ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೂ ಸಹಕಾರಿಯಾಗಿದೆ. ಗ್ರಾಮ ಸಡಕ್ ಯೋಜನೆ ಮೂಲಕ ಹೊಸ ರಸ್ತೆಗಳ ನಿರ್ಮಾಣ ಒಂದೆಡೆಯಾದರೆ ಈ ತನಕವಿದ್ದ ಮಣ್ಣಿನ ರಸ್ತೆಗಳು ಡಾಂಬರೀಕರಣಗೊಂಡು ಸುಲಭ ಹಾಗೂ ಸುಸ್ಥಿರ ಪ್ರಯಾಣ ಸಾಧ್ಯವಾಗಿದೆ. 2024 ಕೇಂದ್ರ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4ನೇ ಹಂತ ಘೋಷಣೆಯಾಯಿತು. ಇದರಲ್ಲಿ ಒಟ್ಟು 24,000 ಗ್ರಾಮೀಣ ಜನವಾಸ ಪ್ರದೇಶಗಳನ್ನು ಸಂಪರ್ಕಿಸುವ ಯೋಜನೆ ರೂಪಿಸಲಾಯಿತು. ರಸ್ತೆ, ನೀರು, ವಿದ್ಯುತ್, ವಸತಿ ಇವು ಜನರ ಮೂಲಭೂತ ಅಗತ್ಯತೆಗಳಲ್ಲಿ ಪ್ರಮುಖವಾಗಿವೆ. PMGSY ಮೂಲಕ ಗುಣಮಟ್ಟದ ಸಕಲ ಹವಾಮಾನ ತಾಳಿಕೆಯ ರಸ್ತೆ ಸಂಪರ್ಕ ಸಾಧ್ಯವಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4ನೇ ಹಂತವು ದೇಶದಲ್ಲಿ ಪ್ರಸ್ತುತ ಜಾರಿಯಲ್ಲಿದೆ. ಇದು 2023-24 ಆರಂಭಗೊಂಡು 2028-29 ತನಕ ಚಾಲ್ತಿಯಲ್ಲಿರಲಿದೆ. ಅಂತಾರಾಷ್ಟ್ರೀಯ ಉತ್ಕೃಷ್ಟತೆಯ ರಸ್ತೆಗಳು 25,000 ಹೊಸ ಹಳ್ಳಿಗಳನ್ನು ಜೋಡಿಸಲಿವೆ. ಪಿಎಂ ಗತಿಶಕ್ತಿ ಯೋಜನೆಯ ಉದ್ದೇಶವನ್ನು ಕೂಡ ಈ ರಸ್ತೆಗಳು ಸಾಕಾರಗೊಳಿಸಲಿವೆ. ನಾಲ್ಕನೇ ಹಂತದಲ್ಲಿ

0: ಲಿ ಒಟ್ಟು 62,500 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಸಾಧ್ಯವಾಗಲಿದೆ ಹಾಗೂ ಇದಕ್ಕಾಗಿ 70,125 ಕೋಟಿ ರೂಪಾಯಿ ಬಳಸಲಾಗುತ್ತದೆ. ಈ ತನಕ ಗ್ರಾಮ ಸಡಕ್ ಯೋಜನೆಯಡಿ ದೇಶದಲ್ಲಿನ ಒಟ್ಟು 834,716 ಕಿಲೋಮೀಟರ್ ಉದ್ದದ ರಸ್ತೆ ಯೋಜನೆಯಲ್ಲಿ 771,641 ಕಿಲೋಮೀಟರ್ ರಸ್ತೆ ನಿರ್ಮಾಣ ಪೂರ್ಣಗೊಂಡಿದೆ. ನಕ್ಸಲ್ ಬಾಧಿತ ಪ್ರದೇಶಗಳಲ್ಲೂ ಯಶಸ್ವಿಯಾಗಿ ಗ್ರಾಮ ಸಡಕ್ ರಸ್ತೆಗಳನ್ನು ಪೂರ್ಣಗೊಳಿಸಿದ ಹಿರಿಮೆ ಕೇಂದ್ರ ಹಾಗೂ ಆಯಾ ರಾಜ್ಯ ಸರ್ಕಾರಗಳಿಗೆ ಸಲ್ಲುತ್ತದೆ. ಕರ್ನಾಟಕದ ಹಲವು ಗ್ರಾಮೀಣ ರಸ್ತೆಗಳು ಈ ಯೋಜನೆಯ ಮೂಲಕ ಜೋಡಿಸಲ್ಪಟ್ಟಿವೆ. ಆರಂಭದ 20 ವರ್ಷಗಳಲ್ಲಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಕರ್ನಾಟಕದ 5,612 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಹೊಂದಿ ಮೇಲ್ದರ್ಜೆಗೇರಿವೆ. 2022-23 ಸಾಲಿನಲ್ಲಿ ಒಟ್ಟು 1,629 ಕಿಲೋಮೀಟರ್ ರಸ್ತೆ ನಿರ್ಮಾಣ ಹೊಂದಿದ್ದು 2023-24 457 ಕಿಲೋಮೀಟರ್ ಪೂರ್ಣಗೊಂಡಿದೆ. ಉತ್ತರ ಕರ್ನಾಟಕ ಭಾಗದ ಬಹುತೇಕ ಹಳ್ಳಿಗಳು ಈ ಯೋಜನೆಯ ಪ್ರಯೋಜನ ಪಡೆದಿವೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ಉದ್ಘಾಟನೆ ಕಂಡ ಕಲ್ಯಾಣ ಪಥ ರಸ್ತೆ ನಿರ್ಮಾಣ ಯೋಜನೆಗೂ ಗ್ರಾಮ ಸಡಕ್ ಯೋಜನೆಯು ಮಾದರಿಯಾಗಿದೆ. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಹಳ್ಳಿಗಳ ಜನರ ಜೀವನಮಟ್ಟ ಸುಧಾರಣೆಗೂ ಈ ರಸ್ತೆ ಯೋಜನೆಯ ಬಹುದೊಡ್ಡ ಕೊಡುಗೆ ಇದೆ. ಕಳೆದ 2.5 ದಶಕದಲ್ಲಿ ಈ ರಸ್ತೆಗಳು ಗ್ರಾಮೀಣ ಜನರ ಬದುಕಿನ ಆಶಾಕಿರಣವಾಗಿ, ಆರ್ಥಿಕ ಪ್ರಗತಿಯ ದ್ಯೋತಕವಾಗಿ, ಸುಲಭ ಸಂಪರ್ಕದ ಸೇತುವಾಗಿ ಮಾರ್ಪಟ್ಟಿವೆ. ಈ ಮೂಲಕ 25 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ದೂರದೃಷ್ಟಿ, ಕರ್ತವ್ಯಪರತೆ ರಸ್ತೆ ಸಂಪರ್ಕದ ಮೂಲಕ ಗ್ರಾಮ ವಿಕಾಸದಲ್ಲೂ ಪ್ರತಿಫಲಿಸಿದೆ ಎಂದು ಹೇಳಬಹುದು. ಗ್ರಾಮ ಸಡಕ್ ಯೋಜನೆಯ ಪ್ರಮುಖ ಗುರಿ ಬಡತನ ನಿರ್ಮೂಲನೆ. ಒಂದು ರಸ್ತೆಯ ಮೂಲಕ ಬಡತನ ನಿರ್ಮೂಲನೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಹಲವರಿಗೆ ಕಾಡಬಹುದು. ಇದಕ್ಕೆ ಉತ್ತರ ಅಷ್ಟೇ ಸರಳವಾಗಿದೆ. ರಸ್ತೆ ಸಂಪರ್ಕವೇ ಇಲ್ಲದ, ಕೇವಲ ನಡಿಗೆಯ ಮೂಲಕ, ನದಿಯಲ್ಲಿ ದೋಣಿ ಮೂಲಕ, ಬೆಟ್ಟ ಗುಡ್ಡಗಳನ್ನು ಏರುವ ಮೂಲಕ ತಮ್ಮ ಗ್ರಾಮಗಳಿಗೆ ಸಾಗುತ್ತಿದ್ದ ಜನರು ತಮ್ಮೂರಿಗೆ ಸೂಕ್ತ ರಸ್ತೆ, ನದಿಗೆ ಮೇಲ್ಸೇತುವೆ ನಿರ್ಮಾಣವಾದ ಬಳಿಕ ನಡಿಗೆಯ ಮೂಲಕ ವ್ಯಯಿಸುತ್ತಿದ್ದ ಸಮಯ ಉಳಿಯಿತು. ತಲೆಹೊರೆ ಮೂಲಕ ತಮ್ಮೂರಿಗೆ ದುಬಾರಿ ವೆಚ್ಚದಲ್ಲಿ ಸಾಗಿಸುತ್ತಿದ್ದ ಸರಕುಗಳು ಕಡಿಮೆ ಬೆಲೆಯಲ್ಲಿ ತಮ್ಮ ಮನೆ ಬಾಗಿಲಿಗೆ ಹೊಸ ರಸ್ತೆ ಸಂಪರ್ಕದ ಮೂಲಕ ಬಂದಿಳಿದವು. ಇಲ್ಲಿಗೆ ಜನರ ಸಮಯ, ಶ್ರಮ ಹಾಗೂ ಹಣವು ಉಳಿತಾಯವಾಗತೊಡಗಿತು. ಇದರ ಜೊತೆಯಲ್ಲಿ ಗ್ರಾಮಗಳಲ್ಲಿ ಬೆಳೆದ ಆಹಾರ ಧಾನ್ಯಗಳು, ತರಕಾರಿ ಖಾದ್ಯಗಳು, ಹಣ್ಣು ಹಂಪಲುಗಳು ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಮಾರುಕಟ್ಟೆ ತಲುಪಲು ಸಾಧ್ಯವಾಯಿತು. ಸಾಗಣೆ ವೆಚ್ಚವೂ ಕಡಿಮೆಯಾಗಿ ಇಲ್ಲಿಯೂ ಹಣದ ಉಳಿತಾಯವಾಯಿತು. ಗ್ರಾಮ ಸಡಕ್ ರಸ್ತೆ ಸಂಪರ್ಕದ ಮೂಲಕ ಗ್ರಾಮದ ವಿದ್ಯುದೀಕರಣ, ಗ್ರಾಮೀಣ ಶಾಲೆಗಳ ನಿರ್ಮಾಣ, ಪುನರ್ ನಿರ್ಮಾಣದ ಕಾರ್ಯಗಳಿಗೆ ವೇಗ ದೊರೆಯಿತು. ರಸ್ತೆಗಳು ಗ್ರಾಮದ ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಕನಸನ್ನು ನನಸಾಗಿಸಿದವು. ಗ್ರಾಮದ ಆರೋಗ್ಯ ವ್ಯವಸ್ಥೆ ಸುಧಾರಣೆ ಕಂಡಿತು. ಹೀಗೆ ಮಹಾತ್ಮ ಗಾಂಧಿ ಕಂಡಿದ್ದ ಗ್ರಾಮ ವಿಕಾಸ, ಸ್ವರಾಜ್ಯದ ಕನಸು ಈ ಮೂಲಕ ನನಸಾಗತೊಡಗಿತು. ಜಮ್ಮು ಕಾಶ್ಮೀರದ ದುರ್ಗಮ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿನ ಹಳ್ಳಿಗಳನ್ನು ಕೂಡ ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕಿಸಲಾಗಿದೆ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಹಳ್ಳಿಗಳು ಕೂಡ ಗ್ರಾಮ ಸಡಕ್ ಯೋಜನೆಯಿಂದ ಸಾಕಷ್ಟು ಧನಾತ್ಮಕ ಬದಲಾವಣೆಯನ್ನು ಕಂಡಿವೆ. ವಿಕಸಿತ ಭಾರತ ಸಂಕಲ್ಪವು ರಸ್ತೆಗಳ ಅಭಿವೃದ್ಧಿ ಹಾಗೂ ಸಂಪರ್ಕದ ಮೂಲಕ ಸಾಧ್ಯ ಎನ್ನುತ್ತಾರೆ ಕೇಂದ್ರ ಹೆದ್ದಾರಿ ಖಾತೆ ಸಚಿವರಾದ ನಿತಿನ್ ಗಡ್ಕರಿ ಅವರು. ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕ ಹಾಗೂ ಹೂಡಿಕೆಯ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತಿವೆ. ಗ್ರಾಮೀಣ ಭಾಗದ ಶಿಕ್ಷಣ, ಕೃಷಿ, ಮೂಲಸೌಕರ್ಯ ಸಹಿತ ಆರೋಗ್ಯ ಕ್ಷೇತ್ರದ ಪ್ರಗತಿಗೆ ಈ ರಸ್ತೆಗಳು ಸಾಕ್ಷಿಯಾಗಿವೆ. ದೇಶದ ಕ್ರೀಡಾ ಕ್ಷೇತ್ರಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದ ವ್ಯಕ್ತಿಯ ಉದಾಹರಣೆಯೊಂದು ಇಲ್ಲಿದೆ. ಆಕೆಯ ಹೆಸರು ಮೀರಾಬಾಯಿ ಚಾನು. ಭಾರತದ ಹೆಸರಾಂತ ವೇಟ್ ಲಿಫ್ಟರ್, ಮಾತ್ರವಲ್ಲ ಒಲಿಂಪಿಕ್ ಪದಕ ವಿಜೇತೆ. ಈಕೆಯ ಊರು ಮಣಿಪುರದ ಒಂದು ಕುಗ್ರಾಮ. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಉರುವಲಿಗೆ ಅಗತ್ಯವಾದ ಭಾರದ ಕಟ್ಟಿಗೆಗಳನ್ನು ಆಕೆ ಹೊರುತ್ತಿದ್ದಳು. ಈಕೆಯ ಸಾಮರ್ಥ್ಯವನ್ನು ಗಮನಿಸಿದ ಈಕೆಯ ಸಹೋದರ ಕ್ರೀಡಾ ಕ್ಷೇತ್ರದತ್ತ ಆಕರ್ಷಿತವಾಗುವಂತೆ ಮಾಡುತ್ತಾನೆ. ನಂತರ ಈಕೆ ತನ್ನ ದೈನಂದಿನ ವೇಟ್ ಲಿಫ್ಟಿಂಗ್ ಕ್ರೀಡಾಭ್ಯಾಸಕ್ಕೆ ಸುಮಾರು 50 ಕಿಲೋಮೀಟರ್ ದೂರ ಸಂಚರಿಸಬೇಕಾಗುತ್ತದೆ. ಹಳ್ಳಿಯಿಂದ ತನಗೆ ಅಗತ್ಯವಿರುವೆಡೆ ಸರಿಯಾದ ಸಮಯಕ್ಕೆ ಹೋಗಿ ಬರುವಂತಾಗಲು ಈಕೆಗೆ ಸಹಕಾರಿಯಾಗಿದ್ದು ಗ್ರಾಮ ಸಡಕ್ ರಸ್ತೆ. ಇಂದು ಈ ರಸ್ತೆ ಕೇವಲ ರಸ್ತೆಯಾಗಿಲ್ಲ, ಗ್ರಾಮ ವಿಕಾಸದ ರಹದಾರಿಯಾಗಿದೆ. ಹಲವು ಗ್ರಾಮೀಣ ಪ್ರತಿಭೆಗಳ ಉಗಮಕ್ಕೆ, ಜನರ ಆರ್ಥಿಕ ಸುದೃಢತೆಗೆ ವಿಶೇಷ ಕಾಣಿಕೆ ಹಾಗೂ ಕೊಡುಗೆ ನೀಡಿದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಈ ಕುರಿತು ಮಾತನಾಡಿದವರು ವಿವೇಕ್ ಆದಿತ್ಯ ಕಣಿಯಾಲ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಜ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೋವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹಾರ್ಮೋಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಘೋಷಣೆ ಮಾಡಿದ್ದು, ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದ್ದಾರೆ. June 19 ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಜ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಲೆಬನಾನ್ನಲ್ಲಿ ಸೇರಿದಂತೆ ಎಲ್ಲಾ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಉನ್ನತ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಂಡಿರುವ ವಿಚಾರವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಸ್ವಾಗತಿಸಿದ್ದಾರೆ. ಇದು ತಕ್ಷಣದ ಮತ್ತು ಶಾಶ್ವತ ಕದನ ವಿರಾಮ, ಹಾರ್ಮೋಜ್ ಜಲಸಂಧಿಯನ್ನು ಪುನಃ ತೆರೆಯುವುದು ಮತ್ತು ಮುಂದಿನ ಮಾತುಕತೆಗಳಿಗೆ ಅನುವು ಮಾಡಿಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಇರಾನ್ ಅಂತಿಮ ಶಾಂತಿ ಒಪ್ಪಂದದ ಘೋಷಣೆ ಬೆನ್ನಲ್ಲೇ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1113 ಅಂಕಗಳ ಏರಿಕೆಯೊಂದಿಗೆ 76,649 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 336 ಅಂಕ ಏರಿಕೆಯ ನಂತರ 23,956 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯೊಂದಿಗೆ 94.60 ರೂಪಾಯಿಯಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲವಾದಲ್ಲಿ ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಸ್ಲೋವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ

0: ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ಲೊವಾಕಿಯಾದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡುತ್ತಿರುವುದು ಇದೇ ಮೊದಲು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೊವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ಧತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಏವಿಯನ್ಸ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ಧಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಸಂಗ್ರಹವಿದೆ. ಎಲ್ ನಿನೋ ಪರಿಸ್ಥಿತಿಗಳ ಪ್ರಭಾವದ ಹೊರತಾಗಿಯೂ ಯಾವುದೇ ಆಹಾರ ಕೊರತೆ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮೈಂಡ್ ಮೈಂಡ್ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ನೈಋತ್ಯ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಕಡಿಮೆ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮುಂಗಾರು ಮಳೆ ಋತುವಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರಗಳು ಲಭ್ಯವಿದೆ ಎಂದು ತಿಳಿಸಿದರು. ಮುಂಬರುವ ಹಿಂಗಾರು ಋತುವಿಗೆ ರಸಗೊಬ್ಬರಗಳ ಪೂರೈಕೆ ಈ ವರ್ಷದ ನವೆಂಬರ್ನಿಂದ ಪ್ರಾರಂಭವಾಗಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದರು. ಕಳೆದ 12 ವರ್ಷಗಳಲ್ಲಿ ಭಾರತದ ಮಧ್ಯಮ ವರ್ಗವನ್ನು ಆರ್ಥಿಕ ಭದ್ರತೆ ಮತ್ತು ಉತ್ತಮ ಸೌಲಭ್ಯ ಮತ್ತು ಹೊಸ ಅವಕಾಶಗಳೊಂದಿಗೆ ಸಬಲೀಕರಣಗೊಳಿಸಲು ಸರ್ಕಾರ ಸಮಗ್ರ ಬದಲಾವಣೆಗಳನ್ನು ಮಾಡಿದೆ ಎಂದು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಆದಾಯ ತೆರಿಗೆ ಸುಧಾರಣೆಗಳ ಮೂಲಕ ತೆರಿಗೆ ವಿನಾಯಿತಿ ಮತ್ತು ಜಿಎಸ್ಟಿ ಮೂಲಕ ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಸೇರಿದಂತೆ ಸರ್ಕಾರ ಕೈಗೊಂಡ ಹಲವಾರು ನೀತಿಗಳು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಉಜ್ವಲ ಯೋಜನೆ, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ನಂತಹ ಉಪಕ್ರಮಗಳು ನಾಗರಿಕರಿಗೆ ಮೂಲಭೂತ ಜೀವನ ಸೌಲಭ್ಯವನ್ನು ಪ್ರವೇಶಿಸುವಂತೆ ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಯೋಜನೆಗಳು ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯು ಕ್ರಮವಾಗಿ ಮನೆ ಮತ್ತು ಆರೋಗ್ಯ ಭದ್ರತೆಯನ್ನು ಹೊಂದುವ ಜನರ ಕನಸನ್ನು ನನಸಾಗಿಸಲು ಅವಕಾಶ ಮಾಡಿಕೊಟ್ಟಿವೆ ಎಂದು ಅವರು ಹೇಳಿದರು. ಇಂತಹ ಉಪಕ್ರಮಗಳ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರನ್ನು ಸಬಲೀಕರಣಗೊಳಿಸಿದೆ. ಇದು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತಕ್ಕಾಗಿ ಸಂಕಲ್ಪವನ್ನು ವೇಗಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಿತಿನ್ ನವೀನ್ ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಳೆದ 12 ವರ್ಷಗಳಲ್ಲಿ ಭಾರತದ ಸಮಗ್ರ ಅಭಿವೃದ್ಧಿಗಾಗಿ ಎನ್ಡಿಎ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ವಿಶೇಷ ವರದಿ ಇದೀಗ ಮೂಡಿಬರಲಿದೆ.
4: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತ ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಎನ್ಡಿಎ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ವಿಶ್ವದರ್ಜೆಯ ಮೂಲಸೌಕರ್ಯದ ಅಡಿಪಾಯದ ಮೇಲೆ ಬಲವಾದ ಮತ್ತು ಆಧುನಿಕ ರಾಷ್ಟವನ್ನು ನಿರ್ಮಿಸಲಾಗಿದೆ. ಮೂಲಸೌಕರ್ಯಕ್ಕಾಗಿ ಸರ್ಕಾರಿ ವೆಚ್ಚದಲ್ಲಿ 6 ಪಟ್ಟು ಹೆಚ್ಚಳವಾಗಿದೆ. 2014-15ರಲ್ಲಿ 2 ಲಕ್ಷ ಕೋಟಿ ರೂಪಾಯಿಗಳಿಂದ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ನಗರ ಸಾರಿಗೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಭಾರತದ ಮೆಟ್ರೋ

0: ರೈಲು ಜಾಲ ಸುಮಾರು 5 ಪಟ್ಟು ವಿಸ್ತರಿಸಿದೆ. ಇದೇ ವೇಳೆ ಭಾರತ ಇಂದು ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ. 2014ರಲ್ಲಿ 91,000 ಕಿಲೋಮೀಟರ್ ಇದ್ದ ರಾಷ್ಟೀಯ ಹೆದ್ದಾರಿ ಜಾಲ 2026ರಲ್ಲಿ 146,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ. ಭಾರತೀಯ ರೈಲ್ವೆಗೆ ಬಜೆಟ್ ಅನುದಾನ 9 ಪಟ್ಟು ಹೆಚ್ಚಾಗಿದೆ. 2014-15ರಲ್ಲಿ 32,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ 2.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಅನುದಾನ ಏರಿಕೆಯಾಗಿದೆ. ಈ ಹೂಡಿಕೆಯು ಭಾರತೀಯ ರೈಲ್ವೆಯ ಆಧುನೀಕರಣಕ್ಕೆ ಶಕ್ತಿ ತುಂಬಿದೆ ಮತ್ತು ಪ್ರಯಾಣಿಕರ ಅನುಭವವನ್ನು ಸುಧಾರಿಸಿದೆ. ಪ್ರಸ್ತುತ 162 ವಂದೇ ಭಾರತ್ ರೈಲುಗಳು ಕಾರ್ಯನಿರ್ವಹಿಸುತ್ತಿದ್ದು ಇದು ಪ್ರಯಾಣದ ಸಮಯವನ್ನು ಶೇಕಡ 45ರಷ್ಟು ಕಡಿಮೆ ಮಾಡಿದೆ. ಒಟ್ಟಾರೆ ಈ ಸಾಧನೆಗಳು 2047ರ ವೇಳೆಗೆ ವಿಕಸಿತ ಭಾರತಕ್ಕೆ ಅಡಿಪಾಯ ಹಾಕುವ ಮೂಲಕ ವೇಗವಾದ, ಹೆಚ್ಚು ಸಂಪರ್ಕಿತ ಮತ್ತು ಹೆಚ್ಚು ಸಮೃದ್ಧ ಭಾರತವನ್ನು ನಿರ್ಮಿಸುತ್ತಿದೆ.
1: ಫಿಲಡೆಲ್ಫಿಯಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಈ ಗುಂಪಿನ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ಈಕ್ವೆಡಾರ್ ವಿರುದ್ಧ 1-0 ಗೋಲುಗಳಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಡ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೊವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 1:20:25. ಸ್ವರಮಾಧುರ್ಯ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಇಂದಿನ ಸ್ವರಮಾಧುರ್ಯದಲ್ಲಿ ಶಾಂತಾ ಜಯತೀರ್ಥ ಹಾಡಿರುವ ವಚನಗಳು. ಮೊದಲಿಗೆ ಅಕ್ಕಮಹಾದೇವಿ ಅವರ ವಚನ.

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ನಾಳೆ ಜೂನ್ 16 ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಮತ್ತು 2222611 ಎಷ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 ದಿಂದ 10:30 ಪ್ರಸಾರವಾಗುತ್ತಿರುವ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ಫೋನ್ ಲೈನ್ ಸಿಗುತ್ತಿಲ್ಲವೇ?

0: 800000. ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30 ಪ್ರಸಾರವಾಗುತ್ತಿರುವ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ಫೋನ್ ಲೈನ್ ಸಿಗುತ್ತಿಲ್ಲವೇ? ಹಾಗಾದರೆ ಚಿಂತಿಸದಿರಿ, ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಜ್ಗಾಗಿ ಎಂದು ಸ್ಪಷ್ಟವಾಗಿ ಬರೆದು ನಮ್ಮ ಮೊಬೈಲ್ ಸಂಖ್ಯೆ 9449924560000 ಈ ಸಂಖ್ಯೆಗೆ ವಾಟ್ಸಪ್ ಮೆಸೇಜ್ ಕಳುಹಿಸಿ. ಪ್ರತಿ ಮಂಗಳವಾರ ಬೆಳಿಗ್ಗೆ 11:30 to 12:30 ಧ್ವನಿ ಮುದ್ರಣದ ಅವಧಿಯಲ್ಲಿ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಈ ರೀತಿ ನಮ್ಮ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ.
1: ಆಕಾಶವಾಣಿ ಮಂಗಳೂರು.

0: ಹಾಗಾದ್ರೆ ತಡಬೇಕೆ, ಬನ್ನಿ ಕೇಳೋಣ ಶ್ಯಾಮಲಾ ಜಗದೀಶ್ ಆಚಾರ್ಯ ಕುಲಶೇಖರ ಅವರ ಭಾವಲಹರಿಯನ್ನು.
1: ನನಗೆ ಎರಡು ಮಕ್ಕಳು, ಅನನ್ಯ ಆದಿತ್ಯ. ನನ್ನ ಗಂಡ ಚಿನ್ನದ ಕೆಲಸ ಮಾಡುತ್ತಾರೆ ಹಾಗೂ ಸ್ಪೋರ್ಟ್ಸ್ ಮ್ಯಾನ್ ಕೂಡ. ನನಗೆ ತುಂಬಾ ಪ್ರೋತ್ಸಾಹ ಕೊಡುತ್ತಾರೆ. ನಾನು ಚಿಕ್ಕಂದಿನಿಂದ ರೇಡಿಯೋ ಕೇಳುತ್ತಾ ಬಂದಿದ್ದೇನೆ. ನನ್ನ ಅಕ್ಕನವರು ಬೀಡಿ ಕಟ್ಟುವಾಗ ರೇಡಿಯೋ ಕೇಳುತ್ತಾ ಇದ್ದರು. ಹಾಗೆ ನಾನು ಕೂಡ ಅದನ್ನು ಕೇಳಿ ನನಗೆ ಚಿತ್ರಗೀತೆಗಳು ಎಲ್ಲ ಅಭ್ಯಾಸವಾಗಿ ಬಿಟ್ಟಿದೆ. ಹಾಗೆ ನನಗೊಂದು ಕುತೂಹಲ ರೇಡಿಯೋದಲ್ಲಿ ಹೇಗೆ ಕಾರ್ಯಕ್ರಮ ಬರುತ್ತದೆ ಎಂದು. ಹಾಗೆ ಒಂದು ಸಲ ಹಾಳಾದ ರೇಡಿಯೋ ಓಪನ್ ಮಾಡಿ ನೋಡಿದ್ದು ಉಂಟು. ಅದರಲ್ಲಿ ಬರುವ ಚಿತ್ರಗೀತೆ ಕೆಂಚಣ್ಣನ ಕುರ್ಲರಿ, ಸಂಜೆ ಕೃಷಿರಂಗವನ್ನು ನನ್ನ ಅಪ್ಪನೂ ಕೇಳುತ್ತಿದ್ದರು. ಬುಧವಾರ 9:30 ಗಂಟೆಗೆ ಬರುವ ಯಕ್ಷಗಾನ ಎಲ್ಲರೂ ಕೇಳುತ್ತಾ ಇದ್ದೆವು. ನನ್ನ ಮಗಳು ಆಕಾಶವಾಣಿಯಲ್ಲಿ ತಾಳಮದ್ದಲೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಳು. ಅವಳು ಭಾರತಿ ಹೈಸ್ಕೂಲ್ನಿಂದ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದರು. ಈಗ ಕೇಳುಗರಿಗೂ ಆಕಾಶವಾಣಿಗೆ ಬರುವ ಮತ್ತು ತಮ್ಮದೇ ಧ್ವನಿಯಲ್ಲಿ ನೆನಪುಗಳು ಭಾವನೆಗಳು ನೀಡಲು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ನನ್ನ ಮೊದಲ ಹಾಡು ಬಾನಲ್ಲು ನೀನೆ ಭುವಿಯಲ್ಲು ನೀನೆ. ಈ ಹಾಡು ಪ್ರಕೃತಿಯ ಮಧ್ಯೆ ತೆಗೆದ ಚಿತ್ರಣ ತುಂಬಾ ನನಗೆ ಇಷ್ಟವಾಯಿತು ಮತ್ತು ಕಿವಿಗೆ ಕೇಳಲು ತುಂಬಾ

ಹಾಗೆ ಎರಡನೇ ಪದ್ಯ ಕೋಗಿಲೆ ಹಾಡಿದೆ ಕೇಳಿದೆಯ, ಸಾಹಿತ್ಯ ಉದಯಶಂಕರ್, ಹಾಡಿದವರು ರಾಜ್ಕುಮಾರ್, ಎಸ್ ಜಾನಕಿ. ಇದರಲ್ಲಿ ಅಣ್ಣ ತಂಗಿ ಬಾಂಧವ್ಯ ನೋಡಿ ತುಂಬಾ ಖುಷಿ.

0: ಮೂರನೇ ಹಾಡು, ಬೊಳ್ಳಿ ಬೊಲ್ಪು ಮೂಡುಂಡಿಯೇ. ನನಗೆ ಭಜನೆ ಹಾಡುವುದೆಂದರೆ ತುಂಬಾ ಇಷ್ಟ. ನಾನು 10ನೇ ತರಗತಿ ಮುಗಿದ ಮೇಲೆ ಶ್ರೀ ದತ್ತಾತ್ರೇಯ ಭಜನಾ ಮಂಡಳಿ ಕೆಮಾರು ಕೊಡ್ಯಡ್ಕ ಇಲ್ಲಿ ಭಜನಾ ಮಂಡಳಿಗೆ ಹೋಗುತ್ತಿದ್ದೆ. ಪ್ರಸ್ತುತ ಶ್ರೀ ಆನೆಗುಂದಿ ಗುರುಸೇವಾ ಪರಿಷತ್ ಮಹಿಳಾ ಭಜನಾ ಮಂಡಳಿ ಮಂಗಳೂರು ಇಲ್ಲಿ ಹೋಗುತ್ತಿದ್ದೇನೆ. ಹಾಗೆ ನನಗೆ ಅಧ್ಯಾಪಕ ಸತೀಶ್ ಪೂಂಜಾರವರು ಬೊಳ್ಳಿ ಬೊಲ್ಪು ಮೂಡುಂಡಿಯೇ ಭಜನೆ ಹೇಳಿಕೊಟ್ಟಿರುತ್ತಾರೆ. ಇದು ನನಗೆ ಬಹಳ ಇಷ್ಟ.
1: ಬೊಳ್ಳಿ

ನನ್ನ ಮುಂದಿನ ಹಾಡು ನನ್ನ ಇಷ್ಟದ ಭಾವಗೀತೆ ಒಂದು. ನಾನು 20 ವರ್ಷದ ಹಿಂದೆಯೇ ಇದನ್ನು ಕಲಿತು ಹೇಳುತ್ತಿದ್ದೆ. ಇದಕ್ಕೆ ನನಗೆ ಬಹುಮಾನ ಬಂದದ್ದು ಉಂಟು. ಇದು ಒಂದು ಹದಿಹರೆಯದ ಹೆಣ್ಣಿನ ಭಾವನೆಯನ್ನು ಹೇಳುವ ಪದ್ಯ. ನನಗೆ ಇದು ಬಹಳ ಇಷ್ಟ. ಹುಚ್ಚು

ನನಗೆ ಆಕಾಶವಾಣಿಯಲ್ಲಿ ನಮ್ಮದೇ ಧ್ವನಿಯಲ್ಲಿ ನೆನಪುಗಳು ಭಾವನೆಗಳನ್ನು ನೀಡಲು ಅವಕಾಶವನ್ನು ನೀಡಿದ್ದಕ್ಕಾಗಿ ಆಕಾಶವಾಣಿಗೆ ಮತ್ತೊಮ್ಮೆ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ರಾಗ ತಾನ ಪಲ್ಲವಿಯಲ್ಲಿ ನಾನು ಶ್ಯಾಮಲಾ ಜಗದೀಶ್ ಆಚಾರ್ಯ, ಕುಲಶೇಖರ, ಮ್ಯಾಂಗ್ಳೂರ್. ಧನ್ಯವಾದಗಳು.

ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದ ಮುಂದಿನ ಚರಣದಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ 6 ಹಾಡುಗಳು ಮತ್ತು ಅದರ ಸುತ್ತ ಹೆಣೆದಿರುವ ನಿಮ್ಮ ನೆನಪುಗಳು ಅಥವಾ ಭಾವನೆಗಳನ್ನು ಬರೆದು ನಮಗೆ ಕಳುಹಿಸಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ ಮಂಗಳೂರು, 575-004.

ಹವಾಮುನ್ಸೂಚನೆ ಕುರಿತು ಇದೊಂದು ಪ್ರಕಟಣೆ. ಭಾರತ ಹವಾಮಾನ ಇಲಾಖೆ, ಭೂವಿಜ್ಞಾನ ಸಚಿವಾಲಯ, ಹವಾಮಾನ ಕೇಂದ್ರ ಬೆಂಗಳೂರು ನೀಡಿರುವ ಹವಾಮಾನ ಮುನ್ನೆಚ್ಚರಿಕೆ ಹೀಗಿದೆ. ಈ ಅಪರಾಹ್ನ 1 ಗಂಟೆಯಿಂದ 3 ಗಂಟೆಗಳ ಅವಧಿಗೆ ಅನ್ವಯವಾಗುವಂತೆ ದಕ್ಷಿಣ ಕನ್ನಡದ 1-2 ಕಡೆಗಳಲ್ಲಿ ಗುಡುಗು ಸಹಿತ ಗಂಟೆಗೆ 30-40 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ, ಸಂಚಾರ ದಟ್ಟಣೆ, ದುರ್ಬಲ ಮರದ ಕೊಂಬೆಗಳು ಮುರಿದು

0: between Iran and the United States says it will help restore peace and stability in the region. Sensex jumps over 1,100 points as global crude oil prices tumble up to over 4% amid US-Iran peace deal. Union Finance Minister Nirmala Sitharaman assures adequate buffer stock of food grains in the country despite El Nino conditions. United Kingdom announces social media ban for children under 16. And in FIFA World Cup 2026, Spain to take on Cabo Verde in Group H clash at Atlanta Stadium in the United States this evening. With that, we end the midday news.
1: ಆಕಾಶವಾಣಿ ಮಂಗಳೂರು, ಸಮಯ 2:15. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಟಾಪ್ಲೆಸ್ ಚಿತ್ರದ ಗೀತೆ. ಮೀನು ಸಿಂಗ್ ಅವರ ಸಾಹಿತ್ಯಕ್ಕೆ ಬಪ್ಪಿ ಲಾಹಿರಿ ಅವರ ಸಂಗೀತವಿದೆ. ಹಾಡಿದ್ದಾರೆ ಸುನಿಧಿ ಚೌಹಾಣ್ ಮತ್ತು ವಿನೋದ್ ರಾಥೋಡ್.

ಮುಂದೆ ಕೇಳಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಫಿರ್ ಮಿಲೆಂಗೆ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ನಿಖಿಲ್ ವಿನಯ್ ಸಂಗೀತ ಸಂಯೋಜಿಸಿದ್ದಾರೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಎಂದು ಹೇಳಿದ್ದಾರೆ. ಹಲವೆಡೆ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಹಣವನ್ನು ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಮಹಿಳೆಯರು ಈ ಹಣವನ್ನು ನಕಲಿ ಹಣಕಾಸು ಸಂಸ್ಥೆಗಳಿಗೆ ಬಳಸುತ್ತಿದ್ದು ದುರುಪಯೋಗವಾಗುತ್ತಿದೆ. ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ ಹಾಕಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಈಗಾಗಲೇ ಮಹಾರಾಷ್ಟದಲ್ಲಿ 90,000 ಎಕರೆ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ 40,000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮಾಡಲಾಗುತ್ತಿದೆ. ಬಿಡದಿ ಯೋಜನೆಗೆ ಅಧಿಸೂಚನೆ ಹೊರಡಿಸಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಂದು ತಿಳಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರ ಈ ಜಾಗದಲ್ಲಿ 1,000 ಎಕರೆಯನ್ನು ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಂಡಾಗ ಏಕೆ ಸುಮ್ಮನಿದ್ದರು ಎಂದು ಪ್ರತಿಪಕ್ಷಗಳನ್ನು ಮುಖ್ಯಮಂತ್ರಿ ಪ್ರಶ್ನಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬಂದಿರುವ ದೋಷಗಳನ್ನು ಸರಿಪಡಿಸಲಾಗುತ್ತಿದೆ. ಈ ಯೋಜನೆಗಳು ಫಲಾನುಭವಿಗಳು ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಆತಂಕಕ್ಕೆ ಒಳಪಡಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಜಾರಿ ಬಳಿಕ ರಾಜ್ಯದ ತಲಾ ಆದಾಯ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದು, ಖಜಾನೆ ಖಾಲಿಯಾಗಿದ್ದರೆ, ಸರ್ಕಾರ ದಿವಾಳಿ ಸ್ಥಿತಿಯಲ್ಲಿದ್ದರೆ ಈ ಸಾಧನೆ ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಜವಾದ ಅರ್ಹರಿಗೆ ಸಿಗಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಕರ್ತವ್ಯ ಎಂಬ ನೂತನ ಮುಂದುವರಿದ ಹಾಜರಾತಿ ನಿರ್ವಹಣಾ ತಂತ್ರಜ್ಞಾನವನ್ನು ಜಾರಿಗೆ ತಂದಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಉದ್ಯೋಗಿಗಳು ಕೇವಲ ಡಿಜಿಟಲ್ ಸಹಿ ಮಾಡಿ ಕಚೇರಿಯಿಂದ ಗೈರಾಗುವ ಸಾಧ್ಯತೆಗಳಿದ್ದವು. ಈ ದೋಷವನ್ನು ನಿವಾರಿಸಲು ಉದ್ಯೋಗಿಗಳ ಭೌತಿಕ ಉಪಸ್ಥಿತಿ ಮತ್ತು ಕಚೇರಿಯ ಭೌಗೋಳಿಕ ಸ್ಥಳವನ್ನು ನಿಖರವಾಗಿ ಪತ್ತೆಹಚ್ಚುವ ಈ ಹೊಸ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಯಾವುದೇ ಬಾಹ್ಯ ಖಾಸಗಿ ತಂತ್ರಜ್ಞಾನ ಸಂಸ್ಥೆಗಳ ನೆರವಿಲ್ಲದೆ ಸಂಪೂರ್ಣವಾಗಿ ಸರ್ಕಾರದ ಪರಿಸರ ವ್ಯವಸ್ಥೆಯಲ್ಲೇ ಕರ್ತವ್ಯ ಸಾಫ್ಟ್ವೇರ್ ಅನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಕರ್ತವ್ಯದಲ್ಲಿ ಆಂಡ್ರಾಯ್ಡ್ ಮತ್ತು ಐಒಎಸ್ ಆಪ್ಗಳ ಮೂಲಕ ಹಾಜರಾತಿ ಮತ್ತು ರಜೆ ಮತ್ತು ಅಧಿಕೃತ ಹೊರಗಿನ ಕೆಲಸದ ವಿವರಗಳನ್ನು ದಾಖಲಿಸುವ ಸೌಲಭ್ಯ ಒದಗಿಸಲಾಗಿದೆ. ಈ ಮೂಲಕವೂ ಕರ್ನಾಟಕ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಕೇಂದ್ರಿತ ಸುಧಾರಣೆಯಲ್ಲಿ ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸುತ್ತಿದ್ದು, ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇರುವುದರಿಂದ ಪ್ರತಿಕ್ರಿಯಿಸಲು ಅವರು ನಿರಾಕರಿಸಿದ್ದಾರೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯರು ನೆಲೆಸಿರುವುದರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ 300 ಬಾಂಗ್ಲಾದೇಶಿಯರನ್ನು ಗಡಿಪಾರು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಯಾವುದೇ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಎಂದು ತಿಳಿಸಿದ ಸಚಿವರು, ಬಾಂಗ್ಲಾದೇಶಿಯರು ಆಗಮಿಸಲು ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅನಾರೋಗ್ಯದ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇಕ್ಬಾಲ್ ಹುಸೇನ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದು, ಕ್ಷೇತ್ರದ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ

0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಗೊಂಡಿದೆ. ಈ ವೇಳೆಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಮಳೆಯ ವಾತಾವರಣ ಕಂಡುಬರಬೇಕಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈಗ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಳೆದ ವರ್ಷ May 24 ಪ್ರಾರಂಭವಾಗಿದ್ದ ಮುಂಗಾರು ಈ ಬಾರಿ June 15 ಆದರೂ ಆರಂಭವಾಗದೇ ಇರುವುದು ಮುಂಗಾರನ್ನೇ ನಂಬಿಕೊಂಡಿರುವ ಕೃಷಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೂ 259.90 mm ಮಳೆಯಾಗಿದ್ದು, ಕಳೆದ ವರ್ಷ ಇದೇ ಅವಧಿಯಲ್ಲಿ 865.04 mm ಮಳೆಯಾಗಿತ್ತು. ಹೋಲಿಕೆಯಲ್ಲಿ ಕಳೆದ ವರ್ಷಕ್ಕಿಂತ 606 mm ಕಡಿಮೆ ಮಳೆಯಾಗಿದೆ. 2859 ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 2824.93 ಅಡಿಗಳು. ಕಳೆದ ವರ್ಷ ಇದೇ ದಿನ 2851.73 ಅಡಿಗಳಷ್ಟಿತ್ತು. ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ 100% ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರದ ಆದೇಶ ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಕಬ್ಬಿನಿಂದ ಹಾಗೂ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ಗೆ 100% ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಬಳಸಲು ಅನುಮತಿ ನೀಡಿರುವುದು ರೈತರಿಗೆ ಖುಷಿಯ ವಿಚಾರ ಎಂದು ಹೇಳಿದ್ದಾರೆ. ಇದರಿಂದ ಕಾರ್ಖಾನೆಗಳು ರೈತರಿಗೆ ಸ್ಪರ್ಧಾತ್ಮಕ ಕಬ್ಬಿನ ಬೆಲೆ ನೀಡಲು ಸಹಾಯಕವಾಗಲಿದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪತ್ರಕರ್ತ ಸಾಹಿತಿ ದಿವಂಗತ ಪಿ ಲಂಕೇಶ್ ಅವರ ಪತ್ನಿ ಇಂದಿರಾ ಲಂಕೇಶ್ ಇಂದು ನಿಧನ ಹೊಂದಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ, ಮಾಧ್ಯಮ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಲಂಕೇಶ್ ಮಾಡಿರುವ ಸಾಧನೆಯಲ್ಲಿ ಅವರಿಗೆ ಬೆಂಬಲವಾಗಿ ನಿಂತಿದ್ದ ಇಂದಿರಾ ಲಂಕೇಶ್ ಅವರ ಬಹುದೊಡ್ಡ ಕೊಡುಗೆ ಇದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ್ದು, ಇಂದಿರಾ ಲಂಕೇಶ್ ಎಲ್ಲಾ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಹಿರಿಯರ ಮೇಲಿನ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಭಾವನಾತ್ಮಕ ದೌರ್ಜನ್ಯಗಳ ವಿರುದ್ದ ಧ್ವನಿ ಎತ್ತಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಲು ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಈ ವರ್ಷ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಕಾರದೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಲಾಗಿದೆ ಎಂದು ಜಿಲ್ಲಾ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಅಶೋ ನಧಾಫ್ ಮಾಹಿತಿ ನೀಡಿದ್ದಾರೆ.
3: ಪ್ರತಿ ವರ್ಷ June 15 ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ ಎಂದು ಆಚರಿಸಲಾಗುತ್ತಿದೆ. ಈ ದಿನ ವೃದ್ಧರ ಮೇಲಿನ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಹಿರಿಯ ನಾಗರಿಕರು ದೌರ್ಜನ್ಯಕ್ಕೊಳಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ 1090 ಮತ್ತು ರಾಷ್ಟ್ರ ಮಟ್ಟದಲ್ಲಿ 1456 ಕರೆ ಮಾಡಿ ಅವಶ್ಯಕತೆ ಇರೋರು ಸಹಾಯ ಪಡೆಯಬಹುದಾಗಿದೆ.
2: ಪ್ರಧಾನಿ ನರೇಂದ್ರ ಮೋದಿ ಅವರ 12 ಆಡಳಿತದಲ್ಲಿ ಭಾರತವನ್ನು ವಿಶ್ವದಲ್ಲಿಯೇ ಅಭಿವೃದ್ದಿ ಕ್ಷೇತ್ರದಲ್ಲಿ 4ನೇ ಸ್ಥಾನಕ್ಕೆ ತರಲಾಗಿದೆ ಎಂದು ಬಿಜೆಪಿ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎನ್ಡಿಎ 12 ಆಡಳಿತದಲ್ಲಿ ಶೌಚಾಲಯಗಳ ನಿರ್ಮಾಣ, ಜನ್ಧನ್ ಮೂಲಕ 32 ಬ್ಯಾಂಕ್ ಖಾತೆ ತೆರೆದು ಸರ್ಕಾರದ ಹಣ ನೇರವಾಗಿ ಜನರಿಗೆ ತಲುಪುವಂತೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ ಕೃಷಿಕರಲ್ಲಿ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ

ಪ್ರಸಾರ ಸಮಯ 2:40:10. ಚಿತ್ರಗೀತೆಗಳು. ಮೊದಲಿಗೆ ಪದವಿ ಪೂರ್ವ ಚಿತ್ರದ ಗೀತೆ ಯೋಗರಾಜ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿ ಸೃಷ್ಟಿ ಶಾಮನೂರ್ ಅವರೊಂದಿಗೆ ಹಾಡಿದ್ದಾರೆ ಅರ್ಜುನ್ ಜನ್ಯ.

ಮುಂದೆ ಕೇಳಿ ಗಣೇಶ್ ನಾರಾಯಣನ್ ಹಾಗೂ ಶಾಂತಿಕೃಷ್ಣ ಹಾಡಿರುವ ನಿಂಗಾ ಚಿತ್ರದ ಗೀತೆ, ಸಾಹಿತ್ಯ ಭೈರವ ಅವರದು. ಸಂಗೀತ ನೀಡಿದ್ದಾರೆ ಆರ್ ಎಸ್ ಗಣೇಶ್ ನಾರಾಯಣನ್ ಮತ್ತು ವೆಂಕಟ್ ನಾರಾಯಣನ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಿಸ್ಟರ್ ಡೂಪ್ಲಿಕೇಟ್ ಚಿತ್ರದ ಗೀತೆ. ರಾಘವ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತವಿದೆ. ಗಾಯಕ ಜೋಡಿ ರಾಜೇಶ್ ಕೃಷ್ಣನ್ ಮತ್ತು ರಿತಿಶಾ ಪದ್ಮನಾಭ್.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
0: ಇದೊಂದು ಕಾಣೆಯಾದವರ ಕುರಿತ ಪ್ರಕಟಣೆ. ಎಂಟಿ ಮನೋಹರ ಎಂಬ 37 ವರ್ಷ ಪ್ರಾಯದ ವ್ಯಕ್ತಿಯು ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯ ತಮ್ಮ ಮನೆಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದವರು. ಅವರ ತಾಯಿ 2017 ತೀರಿಕೊಂಡಿದ್ದು, ತಾಯಿಯ ಸಾವಿನ ಬಳಿಕ ಅಂದರೆ ಸುಮಾರು 2017 ಇಸವಿ ನವೆಂಬರ್ ತಿಂಗಳಿನಿಂದ ಕೂಲಿ ಕೆಲಸ ಮೇಲೆ ತಮ್ಮ ಮನೆಯನ್ನು ಬಿಟ್ಟು ಹೋದವರು. ಇಂದಿನವರೆಗೂ ಮನೆಗೆ ಹಿಂತಿರುಗಿ ಬಂದಿರುವುದಿಲ್ಲ. ಇವರ ಚಹರೆ ಹೀಗಿದೆ: ಬಿಳಿ ಮೈಬಣ್ಣ, ಸಾಧಾರಣ ಶರೀರ, ಕನ್ನಡ ತುಳು ಮಾತನಾಡಲು ಬರುತ್ತದೆ. ಈ ಚಹರೆಯ ಮನೋಹರ ಎಂಬ 37 ವರ್ಷ ಪ್ರಾಯದ ವ್ಯಕ್ತಿಯ ಕುರಿತು ತಿಳಿದು ಬಂದಲ್ಲಿ ವಿಟ್ಲ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 08255239333 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಲು ಕೋರಲಾಗಿದೆ. ಪ್ರಕಟಣೆ ಮುಗಿಯಿತು.
3: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
0: ಪ್ರಿಯ ಕೇಳುಗರೆ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. 5:00 ಚಿತ್ರಗೀತೆಗಳು, 5:30 ಹಿಂದಿ ಪಾಠ, ಗುರುಗಳು ರೇವತಿ ಶೆಂಡೂರೆ, ವಿದ್ಯಾರ್ಥಿ ಶ್ರೇಯಾ ಭಟ್. ಹಿಂದಿ ಚಿತ್ರಗೀತೆಗಳು 5:45, 6:10 ಭಕ್ತಿಗೀತೆಗಳ ಪ್ರಸಾರವಿದೆ. ಜಿಲ್ಲಾ ವಾರ್ತಾಪತ್ರ 6:30, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪುತ್ತೂರಿನ ರಾಮಚಂದ್ರ ಜೋಯಿಸಾ ಅವರ ತಾರಸಿ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಬಳಿಕ ಕೃಷಿ ಮಾಹಿತಿ ಕೇಳಲಿದ್ದೀರಿ. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಯುವವಾಣಿ, ವಿನೀತ್ ಪಿ ಅವರಿಂದ ಹಾಡುಗಾರಿಕೆ, ಬಳಿಕ ಅನುರಾಧ ವಿ ಭಟ್ ಅವರಿಂದ ದೇವರ ನಾಮಗಳು, ನಂತರ ನೇತ್ರಾ ಅವರಿಂದ ಭಾಷಣ, ಅಂತರಂಗದ ತೀರ್ಥಯಾತ್ರೆ ಅಕ್ಕಿಯಿಂದ ಅನ್ನದವರೆಗೆ. ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ದಿವಾ ಕೊಕ್ಕಡ ಅವರಿಂದ ಸ್ವರಚಿತ ಕವನಗಳ ವಾಚನ ಪ್ರಸಾರವಾಗಲಿದೆ. ಸ್ಪಾಟ್ಲೈಟ್ 9:15, 9:30 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಅಣ್ಣು ದೇವಾಡಿಗ ಮತ್ತು ಬಳಗದವರಿಂದ ನಾದಸ್ವರ ವಾದನ. 10:30 ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ವಿದೇಶ ನೀತಿ. ಇದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಇಂದು ಸಾಯಂಕಾಲ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.
4: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
4: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
4: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
4: ಡಯಲ್ ಮಾಡಿ 8700 01 4242
1: 8700 01 4242.

ಆಕಾಶವಾಣಿ ಮಂಗಳೂರು, ಸಮಯ 3:05:15. ಇಲ್ಲಿಗೆ ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. 5:00 ಗಂಟೆಗೆ ನಮ್ಮ ಮುಂದಿನ ಪ್ರಸಾರ ಆರಂಭ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 5:07. ತರಂಗಾಂತರ 275.5 ಮೀಟರ್ಗಳು, 1089 kHz ಹಾಗೂ FM ಬ್ಯಾಂಡಿನ ಕಂಪನಾಂಕ 100.3 MHz ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಕೇಳುಗರಿಗೆಲ್ಲ ಸಾಯಂಕಾಲದ ಈ ಪ್ರಸಾರಕ್ಕೆ ನಿಲಯದ ಪರವಾಗಿ ಆತ್ಮೀಯ ಸ್ವಾಗತ ಮತ್ತು ನಾನು ಶ್ರೀಲಕ್ಷ್ಮೀ ಮಠದ ಮೂಲೆ ಮಾಡುತ್ತಿರುವ ಪ್ರೀತಿಪೂರ್ವಕ ನಮಸ್ಕಾರ. ಪ್ರಿಯ ಕೇಳುಗರೇ, ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ದೇವತಾ ಮನುಷ್ಯ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಹಾಡಿದ್ದಾರೆ ಚಿ ಉದಯ್ ಶಂಕರ್ ಅವರ ರಚನೆಯನ್ನು. ಸಂಗೀತ ಉಪೇಂದ್ರ ಕುಮಾರ್.

ಜಯಸಿಂಹ ಚಿತ್ರಕ್ಕಾಗಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ ಸಾಹಿತ್ಯ ಚಿ. ಉದಯ್ ಶಂಕರ್ ಅವರದ್ದು, ಸಂಗೀತ ವಿಜಯಾನಂದ್.

ಪ್ರೇಮ ಲೋಕ ಚಿತ್ರಕ್ಕಾಗಿ ರಮೇಶ್ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಸಂಗ್ರಾಮ ಚಿತ್ರಕ್ಕಾಗಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಎಸ್.ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಈಗ ಕೇಳಿ ರಣಧೀರ ಚಿತ್ರಕ್ಕಾಗಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್. ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ಚಿ. ಉದಯಶಂಕರ್, ಸಂಗೀತ ಟಿ.ಜಿ. ಲಿಂಗಪ್ಪ.

ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 16 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211 9999 ಅಥವಾ 2222611. ನಮ್ಮ STD ಕೋಡ್ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜೂನ್ 16 ಮಂಗಳವಾರ ಬೆಳಗ್ಗೆ 11:30 12:30

0: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ.
1: ಈಗ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ.

0: ಇಂದಿನ ಹಿಂದಿ ಪಾಠವನ್ನು ನಡೆಸಿಕೊಡುವವರು
1: ರೇವತಿ ಶೆಂಡೂರೆ,
0: ಭಾಗವಹಿಸುವವರು
1: ಶ್ರೇಯಾ ಭಟ್. ನಮಸ್ಕಾರ ಶ್ರೋತಾಓಂ, ಮೇ ಅಂಜಲಿ ಆಪ್ ಸಭಿ ಕಾ ಸ್ವಾಗತ್ ಕರ್ತಿ ಹೂಂ. ದೋಸ್ತೋ, ಕಾರ್ಯಕ್ರಮ ಕಿ ಶುರುವಾತ್ ಕರ್ತೆ ಹೇ ಸಂತ ಸೂರ್ದಾಸ್ ಜಿ ಕಿ ಏಕ್ ಕಥಾ ಸೆ. ಸೂರ್ದಾಸ್ ಜಿ ಕಿ ಸಂಪತ್ತಿ ಮೇ ಏಕ್ ಝೋಪಡಿ, ಜಮೀನ್ ಕಾ ಏಕ್ ಛೋಟಾ ಸಾ ಟುಕಡಾ ಔರ್ ಜೀವನ್ ಭರ್ ಜಮಾ ಕಿ ಗಯಿ ಪೂಂಜಿ ಥಿ. ಯೆ ಸಬ್ ಉನ್ಕೆ ಜೀವನ್ ಕಾ ಆಧಾರ್ ಥೆ. ಜಮೀನ್ ತೋ ಉನ್ಕೆ ಕಿಸಿ ಕಾಮ್ ಕಿ ನಹಿ ಥಿ, ಉಸ್ ಪರ್ ಸಾರೆ ಗಾಂವ್ ಕೆ ಜಾನ್ವರ್ ಚರಾ ಕರ್ತೆ ಥೆ. ಏಕ್ ಬಾರ್ ಉನ್ಕಿ ಝೋಪಡಿ ಜಲ್ ಗಯಿ, ಪರ್ ವಹ ದೋಬಾರಾ ಭಿ ಬನ್

ಈಗ ಕೇಳಿ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಅಭಿಮಾನ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಡಿರುವ ಗೀತೆ. ಸಾಹಿತ್ಯ ಮಜ್ರೂಹ್ ಸುಲ್ತಾನ್ಪುರಿ, ಸಂಗೀತ ಎಸ್ ಟಿ ಬರ್ಮನ್.

ಈಗ ಕೇಳಿ ಆಪ್ಕಿ ಕಸಮ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ, ಸಾಹಿತ್ಯ ಆನಂದ್ ಬಕ್ಷಿ, ಸಂಗೀತ ಆರ್ ಡಿ ಬರ್ಮನ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಕಾಶವಾಣಿ ಮಂಗಳೂರು ಕೇಳುಗರೆ, ಈ ಸಾಯಂಕಾಲ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಈ ಸಂಜೆ 6:50 ಕೃಷಿ ರಂಗದಲ್ಲಿ ಪುತ್ತೂರಿನ ರಾಮಚಂದ್ರ ಜೋಯಿಸ ಅವರ ತಾರಸಿ ಕೃಷಿ ಅನುಭವ ಕುರಿತು ಸಂದರ್ಶನ, ಸಂದರ್ಶಕರು ರಜನಿ ಭಟ್, ಆ ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ರಾತ್ರಿ 8:00 ಕನ್ನಡ ಯುವವಾಣಿಯಲ್ಲಿ ವಿನೀತ್ ಪಿ ಅವರಿಂದ ಹಾಡುಗಾರಿಕೆ, ಆ ಬಳಿಕ ಅನುರಾಧ ವಿ ಭಟ್ ಅವರಿಂದ ದೇವರ್ನಾಮ, ನಂತರ ನೇತ್ರ ಅವರಿಂದ ಭಾಷಣ, ಅಂತರಂಗದ ತೀರ್ಥಯಾತ್ರೆ ಅಕ್ಕಿಯಿಂದ ಅನ್ನದವರೆಗೆ ಕೇಳಲಿದ್ದೀರಿ. ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ದಿವಾ ಕೊಕ್ಕಡ ಅವರಿಂದ ಸ್ವರಚಿತ ಕವನ ವಾಚನ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಧರ್ಮಸ್ಥಳದ ಅಣ್ಣು ದೇವಾಡಿಗ ಮತ್ತು ಬಳಗದವರಿಂದ ನಾದಸ್ವರವಾದನ ಕೇಳಲಿದ್ದೀರಿ. ರಾತ್ರಿ 10:30 ಕೇಂದ್ರ ಸರ್ಕಾರವು 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, ವಿಷಯ ವಿದೇಶ ನೀತಿ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:30 ಸೀತಾರಾಮ ಕೇವಳ ಅವರಿಂದ ಚಿಂತನ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲ್, 7:15 ಪ್ರಾಯೋಜಿತ ಕಾರ್ಯಕ್ರಮ ಝಂಡು ಆಯುರ್ ಸಿಂಚನ, ಡಾಕ್ಟರ್ ವೀರಾ ಕುಮಾರ್ ಕೆ ಅವರೊಂದಿಗೆ ಆರ್ಥ್ರೈಟಿಸ್ಗೆ ಕಾರಣಗಳು ಮತ್ತು ಪರಿಹಾರ ಕುರಿತು ಸಂದರ್ಶನ. ಬೆಳಗ್ಗೆ

ಹತ್ತು ಗಂಟೆಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಹೃದಯರಾಗ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನ್ಇನ್ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನದಲ್ಲಿ ರಾಗ್ ದೇಶ್. 12:05 ವನಿತಾ ವಿಹಾರ, ಕವನಮಾಲೆ ಕವಯತ್ರಿಯರಿಂದ ಸ್ವರಚಿತ ಕವನ ವಾಚನ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:20 ಸ್ವರ ಮಾಧುರ್ಯದಲ್ಲಿ ಶಂಕರ ಶಾನುಭಾಗ್ ಹಾಡಿರುವ ವಚನಗಳನ್ನು ಕೇಳಲಿದ್ದೀರಿ.

0: ಇನ್ನು ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30ಕ್ಕೆ ಸಂಸ್ಕೃತ ಪಾಠ. ಗುರುಗಳಾಗಿ ಭಾಗವಹಿಸುತ್ತಾರೆ ಶಿಕಾರಿಪುರ ಕೃಷ್ಣಮೂರ್ತಿ, ವಿದ್ಯಾರ್ಥಿಗಳು ನಿಷ್ಕಲ್ ರಾವ್ ಮತ್ತು ಮೇಘನಾ. 6:50ಕ್ಕೆ ಕಿಸಾನ್ ವಾಣಿಯಲ್ಲಿ ಖೇತ್ ಬಚಾವೋ ಕೃಷಿ ರಕ್ಷಿಸಿ ಅಭಿಯಾನದ ಅಂಗವಾಗಿ ದಕ್ಷಿಣ ಕನ್ನಡದ ICAR ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಕೇದಾರ್ನಾಥ್ ಅವರೊಂದಿಗೆ ನೈಸರ್ಗಿಕ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಆ ಬಳಿಕ ಕೃಷಿ ಮಾಹಿತಿ ಕೇಳಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಚಿತ್ರಗೀತೆಗಳು. ರಾತ್ರಿ 8:00ಗೆ ಯುವವಾಣಿಯಲ್ಲಿ ಅತ್ರೇಯಿ ಕೃಷ್ಣ ಅವರಿಂದ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಆ ಬಳಿಕ ಆದಿತ್ಯ ಪಿ ಭಟ್ ಅವರಿಂದ ದೇವರ ನಾಮಗಳು. 8:30ಕ್ಕೆ ಕಾವ್ಯಧಾರೆ, ಸುಮನಾ ಆರ್ ಹೆರ್ಳೆ ಅವರಿಂದ ಸ್ವರಚಿತ ಕವನಗಳ ವಾಚನ. ರಾತ್ರಿ 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30ಕ್ಕೆ 100.3 ಆಕಾಶವಾಣಿ ಟೆಲಿಕ್ವಿಜ್ನ 5ನೆಯ ಸಂಚಿಕೆ ಪ್ರಸಾರವಾಗಲಿದೆ. ರಾತ್ರಿ 10:30ಕ್ಕೆ ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಆರ್ಥಿಕ ವಿಕಾಸ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇವು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashwani, the news read by Nishit Kumar. Prime Minister Narendra Modi and his Slovak counterpart Robert Fico held delegation-level talks in Bratislava today. Addressing a joint press conference after the talks, Mr. Modi said India and Slovakia have decided to elevate ties to the status of comprehensive partnership.
2: हमने अपने संबंधों को कॉम्प्रिहेंसिव पार्टनरशिप का दर्जा देने का निर्णय लिया है. ये हमारे साझा विश्वास, साझा प्राथमिकताओं और साझा भविष्य का प्रतीक है. आज प्रधानमंत्री जी और मैंने हमारे सहयोग को नई दिशा और नई ऊर्जा देने पर विस्तृत रूप से चर्चा की. ऑटोमोबाइल, रेलवे, एडवांस मैन्युफैक्चरिंग और ग्रीन टेक्नोलॉजी, इन सभी विषयों में आज हमने दोनों देशों के लोगों की भलाई के लिए कई महत्वपूर्ण निर्णय लिए.
1: Prime Minister Modi said both countries have signed a letter of intent in the field of defense sector. He said an MOU has also been signed on digital technology to open new avenues of cooperation between the two countries. Speaking on this occasion, Slovak Prime Minister lauded India's rapid economic growth, digital transformation and advances in artificial intelligence, saying the country has outpaced many advanced nations in key sectors. Later in a social media post, Prime Minister Modi said his meeting with Prime Minister Fico is a very special moment for the India-Slovakia friendship. In a social media post, Mr. Modi said that the talks between both leaders covered cooperation in sectors like automobiles, railways, advanced manufacturing and green technology. The Prime Minister noted that the India-EU Free Trade Agreement will also add momentum to the India-Slovakia partnership. The French city of Avignon is all set to host the 52nd G7 summit beginning tonight. French President Emmanuel Macron will formally welcome leaders of the G7 countries.

ಇದುವರೆಗೆ ಪಿ ಸುಶೀಲಾ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುರುಷೋತ್ತಮ ಶರ್ಮಾ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಲೋವಾಕಿಯಾ ದೇಶಸ್ಯ ರಾಜಧಾನ್ಯಾಂ ಬ್ರಾತಿಸ್ಲಾವಾ ನಗರ್ಯಾಂ ತತ್ತೇನ ಪ್ರಧಾನಮಂತ್ರಿಣಾ ರಾಬರ್ಟ್ ಫಿಕೋ ಇತ್ಯನೇನ ಸಹ ಸಂವಾದಂ ಅಕರೋತ್. ಪ್ರಧಾನಮಂತ್ರಿ ಅವೋಚತ್ ಭಾರತ ಸ್ಲೋವಾಕಿಯಾ ದೇಶೌ ವ್ಯಾಪಕ ಸಹಭಾಗಿತೆಯ ಸಂಬಂಧಾನ್ ಸಮುನ್ನೇತುಂ ನಿರ್ಣಯಂ ಕೃತವಂತಃ. ಭಾರತೇನ ಪಶ್ಚಿಮೇಷ್ಯಾಯಾಂ ಪ್ರಚಲಿತ ಸಂಘರ್ಷಸ್ಯ ಸಮಾಪ್ತಯೆ ಅಮೇರಿಕಾ ಇರಾನಯೋಃ ಸಂಧೇಃ ಸ್ವಾಗತಂ ಕೃತಂ. ಉಕ್ತಂ ಚ ಸಂಧೇಃ ಕಾರ್ಯಾನ್ವಯನೇನ ಕ್ಷೇತ್ರೇ ಶಾಂತಿಃ ಸ್ಥಿರತಾ ಚ ಪುನಃ ಸ್ಥಾಪಿತಾ ಭವಿಷ್ಯತಿ. ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನಃ ಅವೋಚತ್ ಯತ್ ದೇಶೇ ಖಾದ್ಯಾನ್ನಸ್ಯ ಪರ್ಯಾಪ್ತ ಭಂಡಾರಃ ವರ್ತತೆ ಅಥ ಚ ಅಲನೀನೋ ಕಾರಣೇನ ಅಪಿ ಖಾದ್ಯಾನ್ನಸ್ಯ ನೈಯೂನ್ಯಂ ನ ಭವಿಷ್ಯತಿ. ಉತ್ತರ ಪ್ರದೇಶಸ್ಯ ಜೇವರಕ್ಷೇತ್ರೇ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನಸ್ಥಾನಕಂ ವಾಣಿಜ್ಯಿಕರೂಪೇಣ ಆರಬ್ಧಂ. ಅದ್ಯಾರಭ್ಯ ತತ್ರ ವಿಮಾನಾನಾಂ ಸಂಚಾಲನಂ ಅಭವತ್.
1: ಅಪಿ ಚ ಫಿಫಾ ವಿಶ್ವಚಷಕ್ ಸ್ಪರ್ಧಾಯಾಂ ಸ್ವೀಡನ ದೇಶಃ ಅದ್ಯ ಮೆಕ್ಸಿಕೋ ದೇಶಸ್ಯ ಮೊಂಟೆರೆ ಕ್ರೀಡಾಂಗಣೆ ಟ್ಯುನೇಸಿಯಾ ದೇಶಂ 5-1 ಅಂಕಾಂತರಾಲೇನ ಪರಾಜಯತ್. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಲೋವಾಕಿಯಾ ದೇಶಸ್ಯ ರಾಜಧಾನ್ಯಾಂ ಬ್ರಾತಿಸ್ಲಾವಾ ನಗರ್ಯಾಂ ತತ್ರತ್ಯೇನ ಪ್ರಧಾನಮಂತ್ರಿಣಾ ರಾಬರ್ಟ್ ಫಿಕೋ ಇತ್ಯನೇನ ಸಹ ಸಂವಾದಂ ಅಕರೋತ್. ಉಪವೇಶನಸ್ಯ ಅನಂತರಂ ಸಂಯುಕ್ತ ವಾರ್ತಾಹರ ಸಮ್ಮೇಳನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಭಾರತ ಸ್ಲೋವಾಕಿಯಾ ದೇಶೌ ವ್ಯಾಪಕ ಸಹಭಾಗಿತೆಯ ಸಂಬಂಧಾನ್ ಸಮುನ್ನೇತುಂ ನಿರ್ಣಯಂ ಕೃತವಂತೌ. ಶ್ರೀ ಮೋದಿ ಅವೋಚತ್ ಯತ್ ದೇಶದ್ವಯೋಃ

ಆಕಾಶವಾಣಿ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ವಾರ್ತಾಪತ್ರ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂಬರುವ ದಿನಗಳಲ್ಲಿ ವಿಶ್ವದ ಪ್ರಮುಖ ಉತ್ಪಾದನಾ ತಾಣವಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಜರುಗಿದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮಧ್ಯದ ಸಂಘರ್ಷ ಹಾಗೂ ರಷ್ಯಾ ಉಕ್ರೇನ್ ಮಧ್ಯದ ಯುದ್ಧದಂತಹ ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತ ಆರ್ಥಿಕವಾಗಿ ಸುದೃಢತೆಯತ್ತ ಹೆಜ್ಜೆ ಇರಿಸಿದೆ ಎಂದರು. ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯದ ಭಾಗವಾಗಿ ಈ ತಿಂಗಳ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಹಂತದ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 1785 ಮತಗಟ್ಟೆಗಳಿವೆ. ಪ್ರತಿಯೊಂದು ಮತಗಟ್ಟೆಗೂ ಓರ್ವ ಅಧಿಕಾರಿಯನ್ನು ನೇಮಕ ಮಾಡಲಾಗಿದೆ ಎಂದರು. ಮತದಾರರು ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 1950 ಸಂಪರ್ಕಿಸಲು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆದ ಜಿಲ್ಲಾಧಿಕಾರಿ ಸಂಗಪ್ಪ ಕೋರಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಜಾರಿಗೊಳಿಸಿರುವ ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮ

ಗಳು 2026 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಕನ್ನಡ ವೃತ್ತಿರಂಗಭೂಮಿಯ ಹಿರಿಯ ನಾಟಕಕಾರ ಪಿಬಿ ದುತ್ತರಗಿ ಅವರ ಸ್ಮರಣಾರ್ಥ ಸ್ಥಾಪಿತ ಪಿಬಿ ದುತ್ತರಗಿ ಟ್ರಸ್ಟ್ ವತಿಯಿಂದ 2022-23, 2023-24 ಹಾಗೂ 2024-25 ಸಾಲಿನ ವಾರ್ಷಿಕ ಗೌರವ ಮತ್ತು ರಂಗಗೌರವ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. 2022-23 ಸಾಲಿನ ಗೌರವ ಪ್ರಶಸ್ತಿಗೆ ವಿರೂಪಾಕ್ಷಪ್ಪ ಗಾಯತ್, ರಂಗಗೌರವ ಪ್ರಶಸ್ತಿಗೆ ಕುಸುಮ ಕಂದಗಲ್ ಹಾಗೂ ಅರುಣ್ ಕೃಷ್ಣಾಜಿ ಥೋರತ್ ಆಯ್ಕೆಯಾಗಿದ್ದಾರೆ. 2023-24 ಸಾಲಿನ ಬಿಬಿಜಾನ ಕಂದಗಲ್ ಅವರಿಗೆ ಗೌರವ ಪ್ರಶಸ್ತಿ, ಭೀಮರಾಯ ಭಂಡಾರಿ ಹಾಗೂ ವೀರಭದ್ರಪ್ಪ ಬಡಿಗೇರ್ ಅವರಿಗೆ ರಂಗಗೌರವ ಪ್ರಶಸ್ತಿ ಪ್ರಕಟಿಸಲಾಗಿದೆ. 2024-25 ಸಾಲಿನ ಅನಂತ ಬಬಲೇಶ್ವರ

0: 2024 ಹಾಗೂ 2024-25 ಸಾಲಿನ ವಾರ್ಷಿಕ ಗೌರವ ಮತ್ತು ರಂಗಗೌರವ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. 2022-23 ಸಾಲಿನ ಗೌರವ ಪ್ರಶಸ್ತಿಗೆ ವಿರೂಪಾಕ್ಷಪ್ಪ ಗಾಯತ್, ರಂಗಗೌರವ ಪ್ರಶಸ್ತಿಗೆ ಕುಸುಮ ಕಂದಗಲ್ ಹಾಗೂ ಅರುಣ್ ಕೃಷ್ಣಾಜಿ ಥೋರತ್ ಆಯ್ಕೆಯಾಗಿದ್ದಾರೆ. 2023-24 ಸಾಲಿನ ಬಿಬಿಜಾನ ಕಂದಗಲ್ ಅವರಿಗೆ ಗೌರವ ಪ್ರಶಸ್ತಿ, ಭೀಮರಾಯ ಭಂಡಾರಿ ಹಾಗೂ ವೀರಭದ್ರಪ್ಪ ಬಡಿಗೇರ್ ಅವರಿಗೆ ರಂಗಗೌರವ ಪ್ರಶಸ್ತಿ ಪ್ರಕಟಿಸಲಾಗಿದೆ. 2024-25 ಸಾಲಿನ ಅನಂತ ಬಬಲೇಶ್ವರ ಅವರಿಗೆ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ ಬಸವರಾಜ್ ಮಠ್ ಮತ್ತು ಬಂಗಾರೆವ್ವ ಚಿಮಲ್ ರಂಗಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಗೌರವ ಪ್ರಶಸ್ತಿ 25,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ, ರಂಗಗೌರವ ಪ್ರಶಸ್ತಿ 10,000 ರೂಪಾಯಿ ನಗದು ಬಹುಮಾನ ಹಾಗೂ ಸ್ಮರಣಿಕೆ ಒಳಗೊಂಡಿದೆ ಎಂದು ಟ್ರಸ್ಟ್ ವಿಶ್ವಸ್ತರು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಸಹಯೋಗದಲ್ಲಿ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು ಹಾಗೂ ಸಂಘಟಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ತಿಂಗಳಾಂತ್ಯದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಾನಂದ ಶೆಲ್ಲಿಕೇರಿ ತಿಳಿಸಿದ್ದಾರೆ. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಹಣಕಾಸು ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಜಿಲ್ಲಾ ಕೇಂದ್ರ ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟೆ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ನೂತನವಾಗಿ ನಿರ್ಮಾಣವಾಗಲಿರುವ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರ 3 ಎಕರೆ ಜಾಗೆಯಲ್ಲಿ ನಿರ್ಮಾಣಗೊಳ್ಳಲಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಪ್ರೊಜಿನಿ ಮ್ಯಾಪಿಂಗ್ ಮಾಡಲು 16 ಮಂಗಳವಾರದವರೆಗೆ ಅವಕಾಶವಿದೆ. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಪರಶುರಾಮ್ ಪೇಡ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 16 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಕೋಡ್ ಸಂಖ್ಯೆ 0824. ಹಾಗೆ ನಮ್ಮ ಮೊಬೈಲ್ ಸಂಖ್ಯೆ 8277038000. ನೀವು ಕರೆ ಮಾಡಬೇಕಾದ ದಿನ ಇದೇ ಜೂನ್ 16 ಮಂಗಳವಾರ, ಅಂದರೆ ನಾಳೆ ಬೆಳಗ್ಗೆ 11:30 12:30

0: ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್.ಬಿ.ಐ. ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30 ಪ್ರಸಾರವಾಗುತ್ತಿರುವ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ಫೋನ್ ಲೈನ್ ಸಿಗದೆ ನಿರಾಶೆಯೇ? ಚಿಂತಿಸದಿರಿ, ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಜ್ಗಾಗಿ ಎಂದು ಸ್ಪಷ್ಟವಾಗಿ ಬರೆದು 9449926500 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮೆಸೇಜ್ ಕಳುಹಿಸಿ. ನಾವೇ ನಿಮಗೆ ಕರೆ ಮಾಡುತ್ತೇವೆ. ಈ ರೀತಿ ನಮ್ಮ ಟೆಲಿಕ್ವಿಜ್ನಲ್ಲಿ ಪಾಲ್ಗೊಳ್ಳಿ, ಬಹುಮಾನ ನಿಮ್ಮದಾಗಿಸಿ. ಆಕಾಶವಾಣಿ ಮಂಗಳೂರು.
1: ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಕ್ಕೂ ಹೆಚ್ಚಿನ ಕುಟುಂಬಗಳು ಇದರ

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಮೊದಲಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬಳಿಕ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ ಎದುರಿಸಲು ಸನ್ನದ್ಧರಾಗುವಂತೆ ಕರೆ ನೀಡಿದ್ದಾರೆ. ರಾಜ್ಯದ 12 ಜಿಲ್ಲೆಗಳಿಗೆ ಮಾತ್ರ ಈ ಬಾರಿ ಮುಂಗಾರು ನಿರೀಕ್ಷೆಯಷ್ಟು ಮಳೆ ತಂದಿದೆ. 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಕಂಡುಬಂದಿದೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಜೂನ್ 1 ರಿಂದ ಜೂನ್ 14 ರವರೆಗಿನ ಮಳೆಯ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು, ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದರೂ ಹೆಚ್ಚಿನ ಭಾಗದಲ್ಲಿ ಮಳೆಯಾಗಿಲ್ಲ ಎಂದು ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ 100%ಕ್ಕೂ ಅಧಿಕವಾಗಿರುವುದು ವಿಶೇಷ. ದಾವಣಗೆರೆ, ಮೈಸೂರು, ರಾಮನಗರ, ಹಾವೇರಿ ಜಿಲ್ಲೆಗಳಲ್ಲಿ ಕೊರತೆ ಪ್ರಮಾಣ 50%ಕ್ಕೂ ಅಧಿಕವಾಗಿದೆ. ಮಳೆ ನಿರೀಕ್ಷಿತ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೊರತೆ ಕಂಡುಬಂದಿದೆ. ಕಳೆದ 2 ವಾರದ ಅವಧಿಯಲ್ಲಿ ಒಟ್ಟು 17%ರಷ್ಟು ಮಳೆ ಕೊರತೆ ಉಂಟಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವಾಡಿಕೆ ಮಳೆ ಕಡಿಮೆಯಾಗಿದ್ದು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಕೊರತೆ ಪ್ರಮಾಣವು 31%ರಷ್ಟಿದೆ. ಬೆಂಗಳೂರು ನಗರದಲ್ಲಿ 14%, ಚಾಮರಾಜನಗರ ಜಿಲ್ಲೆಯಲ್ಲಿ 15%, ಶಿವಮೊಗ್ಗ ಜಿಲ್ಲೆಯಲ್ಲಿ 49%, ವಿಜಯನಗರ ಜಿಲ್ಲೆಯಲ್ಲಿ 78%ರಷ್ಟು ಮಳೆ

0: ಸಾಧ್ಯತೆ ಕಂಡುಬಂದಿದೆ ಎಂದು ಹವಾಮಾನ ಇಲಾಖೆ ವರದಿ ತಿಳಿಸಿದೆ. ದೈನಂದಿನ ಜೀವನದಲ್ಲಿ ಹಿತ ಮಿತ ಆಹಾರ ಸೇವನೆ ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಾವೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಆರೋಗ್ಯ ಕಾರ್ಡ್ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನೆಯಲ್ಲಿಯೇ ತಯಾರಿಸುವ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದ್ದಾರೆ. ಉಳ್ಳಾಲ ತಾಲೂಕು ಮಟ್ಟದ ಆಸ್ಪತ್ರೆಯನ್ನು ಮುಡುಪಿವಿನಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳನ್ನು ಕಡಿತ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ವಿಚಾರವಾಗಿ ಕೊಟ್ಟ ಮಾತಿನಂತೆ ನಡೆಯುವುದು ಈ ಸರ್ಕಾರದ ಆದ್ಯ ಕರ್ತವ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳು ಬೆಳಕು ಚೆಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವ ಕೆಲಸವನ್ನು ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲಾ ಸಂಘಟನೆಗಳು ಹಾಗೂ ನಾಗರಿಕರು ಕಸ ಟೆಂಡರ್ ಹಗರಣದ ವಿರುದ್ಧ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಯವರಿಗೆ ಪತ್ರ ಬರೆಯಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಿಸಲು ಮುಂದಾಗಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯ ರಸಗೊಬ್ಬರ ಮಾರಾಟಗಾರರು ಅಥವಾ ಸಹಕಾರ ಸಂಘಗಳು ನಿಗದಿಪಡಿಸಿದ ಗರಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ರಸಗೊಬ್ಬರ ನಿಯಂತ್ರಣ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಾಂಪ್ರದಾಯಿಕ ಹರಳು ರೂಪದ ರಸಗೊಬ್ಬರಗಳ ಜೊತೆ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ರಸಗೊಬ್ಬರಗಳನ್ನು ರೈತರು ಬಳಸಬೇಕು ಎಂದು ಸೂಚಿಸಿದ್ದಾರೆ. ರೈತರು ಅಧಿಕೃತ ರಸಗೊಬ್ಬರ ಮಾರಾಟಗಾರರ ಮೂಲಕವೇ ರಸಗೊಬ್ಬರಗಳನ್ನು ಖರೀದಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ರೈತರು ಬೆಳೆ ಪರಿವರ್ತನೆಯ ಜೊತೆಗೆ ಮಣ್ಣು ಪರಿವರ್ತನೆಗೆ ಒತ್ತು ನೀಡಬೇಕು ಎಂದು ಕೋಲಾರ ತೋಟಗಾರಿಕೆ ವಿಶ್ವವಿದ್ಯಾಲಯದ ಡೀನ್ ಡಾ ಎಂ ಆಂಜಿನಪ್ಪ ತಿಳಿಸಿದ್ದಾರೆ. ನೈಸರ್ಗಿಕ ಕೃಷಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ರಾಸಾಯನಿಕ ಗೊಬ್ಬರ ದೂರವಿಟ್ಟು ಸಾವಯವ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೈಸರ್ಗಿಕ ಸಾವಯವ ಕೃಷಿಯ ಜಾಗೃತಿ ಹಾಗೂ ಪ್ರೋತ್ಸಾಹಕ್ಕೆ ವಿಶೇಷವಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಸಂಬಂಧ ಪ್ರಯೋಗಗಳನ್ನು ಹೆಚ್ಚಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿಯೋನ್ನತಿ ಯೋಜನೆಯಡಿ ದೇಶೀಯ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಖಾದ್ಯ ತೈಲಗಳ ಆಮದು ಪ್ರಮಾಣವನ್ನು ತಗ್ಗಿಸುವುದು ಹಾಗೂ ಎಣ್ಣೆಕಾಳು ಬೆಳೆಗಾರರನ್ನು ನೇರವಾಗಿ ಸಂಸ್ಕರಣಾದಾರರೊಂದಿಗೆ ಸಂಪರ್ಕಿಸಿ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸ್ಥಳೀಯವಾಗಿ ಉದ್ಯೋಗಾವಕಾಶ ಸೃಷ್ಟಿಸಲು ಮತ್ತು ಶುದ್ಧ ಖಾದ್ಯ ತೈಲ ಬಳಕೆಯನ್ನು ಉತ್ತೇಜಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಪ್ರಾಥಮಿಕ ಮತ್ತು ದ್ವಿತೀಯ ಕೊಯ್ಲೋತ್ತರ ಮೂಲಸೌಕರ್ಯ ಸೌಲಭ್ಯ ಪಡೆಯಲು ಗರಿಷ್ಠ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಸೌಲಭ್ಯ ಪಡೆಯಲು July 4 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಧಾರವಾಡದಲ್ಲಿ ಯೋಗಾಭ್ಯಾಸ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಶಶಿಧರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 9 ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ದಿನನಿತ್ಯ ಯೋಗ ತರಬೇತಿ ನಡೆಯುತ್ತಿದೆ.

0: ಎಂದು ಹೇಳಿದ್ದಾರೆ. ವೈಬ್ರೇಕ್ ಎಂಬುದು ಕೇಂದ್ರ ಆಯುಷ್ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ 5 ನಿಮಿಷಗಳ ಯೋಗ ಆ್ಯಪ್ ಆಗಿದ್ದು, ಕಚೇರಿಯಲ್ಲಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ವೈಬ್ರೇಕ್ ಎಂಬ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಆಯುಷ್ ಇಲಾಖೆಯಿಂದ ಕಾರ್ಯಕ್ರಮ ಮತ್ತು ನಿತ್ಯ ಯೋಗ ಕಾರ್ಯಕ್ರಮವನ್ನು June 22, 2026 ಒಂದು ವರ್ಷದ ಕಾಲ ರಾಜ್ಯಾದ್ಯಂತ ಒಂದೇ ಲಿಂಕ್ ಮೂಲಕ ಅನುಷ್ಠಾನಗೊಳ್ಳಲಿದೆ. ಧಾರವಾಡ ಜಿಲ್ಲೆಯಲ್ಲಿ June 21 ಜಿಲ್ಲಾಡಳಿತ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ June 6:45-8 ಆರ್ಎನ್ ಶೆಟ್ಟಿ ಕ್ರೀಡಾಂಗಣ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇದೇ 21 ಉತ್ತಮ ಆರೋಗ್ಯಕ್ಕಾಗಿ ಯೋಗ, ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ 12ನೇ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದಕ್ಕಾಗಿ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ DR KN ಅನುರಾಧ ಸೂಚಿಸಿದ್ದಾರೆ. ವಿಶ್ವ ಯೋಗ ದಿನದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದೈನಂದಿನ ಕೆಲಸ ಕಾರ್ಯಗಳ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲರ ಆದ್ಯತೆಯಾಗಿದೆ. ಯೋಗ ದಿನಾಚರಣೆ ಯಶಸ್ಸಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿ, ಸಿಬ್ಬಂದಿ, ವಿವಿಧ ಯೋಗ ಸಂಸ್ಥೆಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳವಾದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದು ಅಧಿಕ ಮಾಸದ ಸೋಮಾವತಿ ಅಮಾವಾಸ್ಯೆ ಪ್ರಯುಕ್ತ ರಾಜ್ಯದ ನಾನಾ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದರು. ಸಾಲೂರು ಬೃಹನ್ಮಠದ ಪೀಠಾಧಿಪತಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ನೇತೃತ್ವದಲ್ಲಿ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ UT ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
2: ಆಕಾಶವಾಣಿ ಮಂಗಳೂರು.
3: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 21/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8:00 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
4: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ
5: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸಸ್.
4: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
5: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
4: ದ್ವಿತೀಯ PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
5: ವೆಬ್ ವಿಳಾಸ www.vipspoor.org.
4: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸಸ್ ಪುತ್ತೂರು.
6: ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಪ್ರೀತಿಯ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪುತ್ತೂರಿನ ರಾಮಚಂದ್ರ ಜೋಯಿಸ ಅವರ ತಾರಸಿ ಕೃಷಿ ಅನುಭವ ಕುರಿತು ಸಂದರ್ಶನವನ್ನ ಕೇಳಲಿದ್ದೀರಿ. ಸಂದರ್ಶಕರು ರಜನಿ ಭಟ್.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೆ ರಾಮಚಂದ್ರ ಜೋಯಿಸ ಇವರಿದ್ದಾರೆ. ಇವರು ತಾರಸಿ ತೋಟದ ಬಗ್ಗೆ ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ.

0: ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಸರ್, ತಾವು ಏನ್ ಮಾಡ್ಕೊಂಡಿದ್ದೀರಿ, ತಮ್ಮ ಬಗ್ಗೆ ಸ್ವಲ್ಪ ಹೇಳಬಹುದಾ?
1: ನಾನು ಪ್ರೌಢಶಾಲೆ ಅಧ್ಯಾಪಕ ಆಗಿದ್ದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಅಲ್ಲಿ ಸ್ವಲ್ಪ ಕೃಷಿ ಮಾಡ್ತಿದ್ದೆ, ಅಲ್ಲಿ ತಾರಸಿಯಲ್ಲ ಕೆಳಗಡೆ. ಆದ್ರೆ ಅಲ್ಲಿ ನೆರಳು ಹೆಚ್ಚಿತ್ತು, ಹಾಗಾಗಿ ಹೆಚ್ಚು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನು ಗೊಬ್ಬರ ಹಾಕಿದ್ರು ಬಿಸಿಲಿಲ್ಲ ಇದ್ರೆ ಬೆಳೆ ಬರೋದಿಲ್ಲ.
0: ತಾವು ಮೂಲತಃ ದಕ್ಷಿಣ ಕನ್ನಡದವರು?
1: ಹೌದು, ನಾನು ದಕ್ಷಿಣ ಪುತ್ತೂರಿನವನು. ಹೌದು, ಅಲ್ಲಿ ಕೃಷಿಕರ ನಾವು. ಹಾಗೆ ನಾನು ಚಿಕ್ಕನಲ್ಲಿ ಕೂಡ ತರಕಾರಿಯಲ್ಲಿ ಬೆಳೆಸಿದ್ದೆ, ಅದು 15-16 ವರ್ಷ ವಯಸ್ಸಿನ ಆರಂಭದಲ್ಲಿ ಮಾಡಿದ್ದೆ. ಆಮೇಲೆ ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆ ಹೋಗಬೇಕಾಯ್ತು, ಕೃಷಿಗೆ ಅವಕಾಶ ಇರಲಿಲ್ಲ. ಮತ್ತು ನಿವೃತ್ತಿ ಆದ ಮೇಲೆ ನಾನು ನಿರ್ಧಾರ ಮಾಡಿದ್ದೆ ಕೃಷಿ ಮುಂದುವರಿಸಬೇಕು ಅಂತ. ಆದರೆ ನಾನು ಈಗ ರಿಟೈರ್ಮೆಂಟ್ ರೆಸಿಡೆನ್ಸ್ ಅದೇ ಇದೆ ಪುತ್ತೂರಲ್ಲಿ, ಅಲ್ಲಿ ಇದ್ದೇನೆ. ಅಲ್ಲಿ ಕೃಷಿ ಭೂಮಿ ಜಾಗ ಇಲ್ಲ, ಅಲ್ಲಿ ಅದು 30-40 ಸೈಟ್. ಹಾಗೆ ಅದರಲ್ಲಿ ನಾನು ಯೋಚನೆ ಮಾಡಿ ಟೆರಸಲ್ಲಿ ಕೃಷಿ ಮಾಡಬೇಕು ಅಂತ. ಅದು ನನಗೆ ಬೇಕಾದ ತರಕಾರಿ ನಾನು ಬೆಳ್ಕೊಳ್ಬೇಕು, ಈರುಳ್ಳಿ, ಬಟಾಟೆ, ಬೇರೆ ಎಲ್ಲ ಇದು ನಾವು ಬೆಳ್ಕೊಳ್ಬೇಕು, ಅದು ನಮ್ಮದೇ ಆಗುದಿಲ್ಲ.
0: ಹಾಗೆ ಕರಾವಳಿಗೆ ಹೊಂದುವ,
1: ಹೌದು, ಕರಾವಳಿಗೆ ಹೊಂದುವಂತ ಕೃಷಿ ಸುಮಾರೆಲ್ಲ ಪ್ರಯೋಗ ಮಾಡಿದೆ, ಎಲ್ಲ ಯಾವುದೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಅದೆಲ್ಲ ಮಾಡಿದೆ.
0: ತಾರಸಿ ಕೃಷಿಯ ಆರಂಭದಲ್ಲಿ ತಾವು ತಾರಸಿಯನ್ನು ಯಾವ ರೀತಿ ಅದಕ್ಕೆ ತಯಾರು ಮಾಡಿದ್ರಿ?
1: ಸೆಟ್ ಏನು ಮಾಡಲಿಲ್ಲ, ಬಂದ ಕೂಡಲೇ ಮೊದಲು ಗೋಣಿ ಚೀಲದಲ್ಲಿ ಮಣ್ಣು, ಗೊಬ್ಬರ ಇತ್ಯಾದಿ ತುಂಬಿಸಿ ಬೀಜ ಬಿತ್ತಿ ಶುರು ಮಾಡಿದೆ. ನಿಧಾನಕ್ಕೆ ತಾರಸಿ ಪೂರ್ತಿ ಬೆಳೆಸಿಕೊಂಡೆ.
0: ಅದಕ್ಕೆ ಈಗ ನಿಮಗೆ ನೀರಿನ ಮೂಲ ಏನು?
1: ನೀರು ನಮ್ಮಲ್ಲಿ ನೀರು ಓವರ್ಡ್ ಟ್ಯಾಂಕ್ ಇದೆ, ಅದರಿಂದ ನೀರು ಬರ್ತದೆ. ಅಂದ್ರೆ ಇಡೀ ಲೇಔಟಿಗೆ ಟ್ಯಾಂಕ್ ಇದೆ, ಪ್ರತಿ ಮನೆಗೂ ಒಂದೊಂದು ನೀರು ಟ್ಯಾಂಕ್ ಇದೆ, ಅದ್ರಲ್ಲಿ ನೀರು ಬೇಕಷ್ಟು ಬರ್ತದೆ, ತೊಂದರೆ ಇಲ್ಲ. 24 ಗಂಟೆ ನೀರಿಗೆ ಸಮಸ್ಯೆ ಇಲ್ಲ ನಮಗೆ.
0: ಇವಾಗ ತಾರಸಿಯಲ್ಲಿ ಆರಂಭದಲ್ಲಿ ಶುರು ಮಾಡಿದ ಕೃಷಿಯ ನಂತರ ಏನೆಲ್ಲ ಬೆಳೆಸಲಿಕ್ಕೆ ಆರಂಭಿಸಿದ್ರಿ?
1: ಮೊದಲನೇ ವರ್ಷ ನಾನು ಮೊದಲು ಮಾಡಿದ್ದೆ ಅಲಸಂಡೆ, ಮತ್ತೆ ಬೆಂಡೆಕಾಯಿ, ಬೀನ್ಸ್, ಇದು ಮೂರು ಮಾಡಿದೆ. ನಂತರ ಸ್ವಲ್ಪ ಬಸಳೆ ಎಲ್ಲ ನೆಟ್ಟೆ. ಮೊದಲನೇ ವರ್ಷ ಇಷ್ಟೇ ಮಾಡಿದ್ದು. ಮತ್ತೆ ಕೆಲವೆಲ್ಲ ಹೀರೆ, ಪಡುವಲಕಾಯಿ ಇಂಥದ್ದೆಲ್ಲ ಬೆಳೆಸಿದೆ. ಮತ್ತೆ ತಾರಸಿಯಲ್ಲಿ ಹೆಚ್ಚಾಗಿ ಕುಂಬಳಕಾಯಿ, ಚೀನಿಕಾಯಿ ಎಲ್ಲ ಕಷ್ಟ ಮಾಡುದು, ಯಾಕಂದ್ರೆ ಅದಕ್ಕೆ ಬಡ್ಡಿ ತುಂಬಾ ಹಾಕ್ಬೇಕು, ಮತ್ತೆ ಬೇರು ತುಂಬಾ ಹೋಗ್ಬೇಕು, ಹಾಗಾಗಿ ಅದು ಸಫಲ ಆಗಲಿಲ್ಲ.
0: ಇವಾಗ ತಾವು ಈ ಗ್ರೋ ಬ್ಯಾಗ್ ನಲ್ಲಿ ಏನು ಬೆಳೀತೀರಿ, ಅದರ ಮೊದಲಿನ ಹಂತ ಅಂದ್ರೆ ನೇರವಾಗಿ ಬೀಜಗಳನ್ನೆಲ್ಲ ಯಾವ ರೀತಿ ಹಾಕ್ತೀರಿ? ಅಂದ್ರೆ ಮೊದಲು ನೀವು ಮಣ್ಣನ್ನು ಹದ ಮಾಡ್ಬೇಕಾನೆ, ಅದಕ್ಕಾಗಿರುವ ತಯಾರಿ ಹೇಗೆ?
1: ಮಣ್ಣನ್ನು ನಾನು ಮಣ್ಣು ಮತ್ತು ಸೆಗಣಿ ಬೆರೆಸಿದೆ. ನಾನು ಚಿಕ್ಕಮಗಳೂರು ಇದ್ದಾಗ ಅಲ್ಲಿ ಮಲೆನಾಡು ಗಿಡ್ಡಗಳು ರಸ್ತೆಯಲ್ಲಿ ಎಷ್ಟು ಹೋಗ್ತಾ ಇದ್ವು. ಒಂದು ವರ್ಷ ಮೊದಲೇ ನಾನು ತಯಾರು ಮಾಡ್ಕೊಂಡಿದ್ದೆ, ಒಂದು ವರ್ಷಕ್ಕೆ ಬೇಕಾದಷ್ಟು ನಾವು ಗೊಬ್ಬರ ಬೇಕು ಅಂತ. ಹಾಗೆ ರಸ್ತೆಯಲ್ಲಿ ದನಗಳು ಸೆಗಣಿ ಹಾಕ್ತಾ ಇದ್ದು, ಅದನ್ನು ತಂದು ಸಂಗ್ರಹ ಮಾಡಿ ಒಂದು 3-4 ಗೋಣಿಯಾಗುವಷ್ಟು ಸೆಗಣಿ ಒಣಗಿದ್ದು ಸಂಗ್ರಹ ಮಾಡಿ ತಂದು ಇಟ್ಟುಕೊಂಡೆ. ಮೊದಲನೇ ವರ್ಷ ಹೆಚ್ಚು ಗೊಬ್ಬರನ ಹಾಕಿದ್ದು ಅದನ್ನೇ, ಅದು ಭಾರಿ ಚೆನ್ನಾಗಿ ಬಂತು. ಬೀನ್ಸ್ ತುಂಬ ಚೆನ್ನಾಗಿ ಬಂತು ಅಂದರೆ ಅದು ಅದರಲ್ಲಿ. ಆಮೇಲೆ ಆ ಸೆಗಣಿ ಇದು ಮುಗಿದ ಮೇಲೆ ನನಗೆ ಬೀನ್ಸ್ ಹೆಚ್ಚು ಬರಲಿಲ್ಲ, ಬೇರೆ ಯಾವ ಗೊಬ್ಬರ ಹಾಕಿದ್ದು ಬರಲಿಲ್ಲ. ಅದು
0: ಅಂದರೆ ಸೆಗಣಿಗೆ ಇರುವಷ್ಟು ಒಳ್ಳೆಯ
1: ಸತ್ವ ಬೇರೆ ಯಾವುದರಲ್ಲಿಲ್ಲ, ಅಷ್ಟು ಒಳ್ಳೆಯ ಗೊಬ್ಬರ ಯಾವುದು ಕಂಡಿಲ್ಲ. ಹಾಗೆ ಅದು ಕೂಡ ಕಾಡಲ್ಲಿ ಇದರದೇ ಅದು ಹೊಲದಲ್ಲಿ ಮೇಯ್ದ ದನಗಳ ಸಗಣಿ ಆಗಬೇಕು.
0: ಅಂದ್ರೆ
1: ಊರ ದನಗಳದ್ದು ಅವು ಮೇಯ್ಬೇಕು.
0: ಇವಾಗ ಆರಂಭದಲ್ಲಿ ಮಾಡಿದಂತ ಅಂದ್ರೆ ಮಣ್ಣು ಹದ ಮಾಡಿ ಅದೇ ಸಮಯಕ್ಕೆ ನೀವು ಬೀಜ ಹಾಕ್ತೀರಾ ಹೇಗೆ, ಅಂದ್ರೆ ಟ್ರೇ ಅಲ್ಲಿ ಯಾವ ರೀತಿಯಲ್ಲಿ?
1: ಮೊದಲ ಟ್ರೇಯಲ್ಲಿ ಬೀಜ ಹಾಕಿಲ್ಲ, ಅದರಲ್ಲಿ ಆಗ ಸಿಮೆಂಟ್ ಗೋಣಿಯಲ್ಲಿ ಮಾಡ್ತಿದ್ದೆ. ಮುಗ್ರೋ ಮತ್ತೆ ನೋಡಿದ್ದೆ, ಸಿಮೆಂಟ್ ಗೋಣಿಯಲ್ಲಿ ಮಣ್ಣು ಮತ್ತು ಸೆಗಣಿ ಮಿಶ್ರ ಮಾಡಿ, ಮತ್ತೆ ಒಣಹುಲ್ಲು, ತರಗೆಲೆ ಇಂಥದ್ದೆಲ್ಲ ಮಿಶ್ರ ಮಾಡಿ ಅದರಲ್ಲಿಯೇ ನೇರ ಬೀಜ ಹಾಕಿ ಮಾಡಿದ್ದೆ. ಫಲಿತಾಂಶ ಅದರಲ್ಲಿ ಒಳ್ಳೇ ಬಂತು. ಹಂಗೆ ಹಾಗೆ ಈಗಲೂ ಕೂಡ ನಾನು ಹೆಚ್ಚು ಇದು ಮಾಡಲಿಲ್ಲ. ಈಗ ಇತ್ತೀಚೆಗೆ ಕೆಲವು ಸರ್ತಿ ಚಿಕ್ಕ ಪೇಪರ್ ಕಪ್ನಲ್ಲೆಲ್ಲ ಬೀಜ ಹಾಕಿ ಮಾಡ್ತೇನೆ.
0: ಅಂದ್ರೆ ಎರಡೆರಡು ಸಲ ನಾವು ಬದಲಿಸುವ ಕೆಲಸ.
1: ಹೌದು.
0: ಇವಾಗ ನೀವು ವರ್ಷದಲ್ಲಿ ಎಷ್ಟು ಬಾರಿ ಅಂದ್ರೆ ಕಾಲಕ್ಕನುಗುಣವಾಗಿ ಕೃಷಿ ತಯಾರಿಯ ಹೇಗೆ? ಅದು
1: ಕಾಲಕ್ಕನುಗುಣವಾಗಿ ಮಾಡುದು, ಹೆಚ್ಚಾಗಿ ಮಳೆಗಾಲದಲ್ಲಿ ಇಂಥದ್ದು ಮಾಡಬೇಕು, ಮಳೆಗಾಲದಲ್ಲಿ ಬಸಳೆ ಚೆನ್ನಾಗಿ ಬರೋದಿಲ್ಲ, ತೊಂಡೆ ಆಗುದಿಲ್ಲ, ಅರಿವೆ ಸೊಪ್ಪ ಆಗುದಿಲ್ಲ. ಆಗ ಮಳೆಗಾಲದಲ್ಲಿ ಮುಖ್ಯವಾಗಿ ಬೆಂಡೆಕಾಯಿ ಮತ್ತು ಅಲಸಂಡೆ ಇದೆರಡು ಮಾಡ್ತೇನೆ. ಮತ್ತೆ ಕೆಲವೆಲ್ಲ ಈ ಕೆಸು ಇಂಥದ್ದೆಲ್ಲ ಗಡ್ಡೆಗಳೆಲ್ಲ ಬೇಸಿಗೆಯಲ್ಲಿ ಕೊನೆಗೆ ನೆಟ್ಟು ಬಿಡ್ತೇನೆ, ಅದು ಬರ್ತದೆ.
0: ಎಲ್ಲ ಗ್ರೋ ಬ್ಯಾಗ್ನಲ್ಲಿ?
1: ಎಲ್ಲ ಗ್ರೋ ಬ್ಯಾಗಲ್ಲಿ.
0: ಇವಾಗ ಹೇಗೆ ನಿಮ್ಮ ಮಳೆಗಾಲದ ತಯಾರಿ ಹೇಗೆ ತರಕಾರಿಗಳಿಗಾಗಿ? ಈಗ ಹೇಳಿದ ಅದೇ ರೀತಿಯ ಬೇರೆ ರೀತಿ?
1: ಅದೇ ರೀತಿ ಹೆಚ್ಚಾಗಿ. ಮತ್ತು ಮಳೆಗಾಲ ಸರಿಯಾಗಿ ಶುರುವಾಗ ಮೊದಲೇ ಗಿಡ ಮಾಡಿದ್ರೆ ಚೆನ್ನಾಗಿ ಬರ್ತದೆ. ಮಳೆ ಜೋರು ಬಂದ್ರೆ ಗಿಡಗಳು ಮೇಲೆ ಬರುವುದಿಲ್ಲ, ಕೊಳತು ಹೋಗ್ತದೆ ಕಲಸರಿ. ಹಾಗೆ ಅದು ಬರುವಾಗ ಒಂದು 1 ಅಡಿ ಆದರೂ ಗಿಡ ಮೇಲೆ ಬಂದ್ರೆ ಮತ್ತೆ ಗಿಡಗಳು ಮಳೆಗಾಲದಲ್ಲಿ ಚೆನ್ನಾಗಿ ಬರ್ತವೆ,
0: ಕೊಳೆಯುವ ಚಾನ್ಸ್ ಕಮ್ಮಿ.
1: ಹೌದೌದು.
0: ಸರಿ, ಇವಾಗ ಮಳೆಗಾಲದಲ್ಲಿ ಬೆಂಡೆ, ಅಲಸಂಡೆ ಇತ್ಯಾದಿಗಳನ್ನು ಮಾಡ್ತೀರಿ ಅಂತ ಹೇಳಿದ್ರೆ, ಆಗ ನೀರು ಸಹಜವಾಗಿ ಏನು ಅಷ್ಟು ಬೇಕಾಗಲ್ಲ. ಇದಕ್ಕೆ ಗೊಬ್ಬರ ನೀವು ಹೇಳಿದ ಅದೇ ಸೆಗಣಿಯ ಅಥವಾ?
1: ಆಗ ಸೆಗಣಿ ಇತ್ತು, ನಂತರ ಮತ್ತೆ ಮಾತ್ರ ಸೆಗಣಿ ಸಿಕ್ಲಿಲ್ಲ.
0: ಮತ್ತೇನು ನೀವು ಗೊಬ್ಬರ?
1: ನಾನು ಹೆಚ್ಚಾಗಿ ಕಹಿಬೇವಿನ ಹಿಂಡಿ, ಹರಳಿ ಹಿಂಡಿ, ಎರೆಹುಳ ಗೊಬ್ಬರ ಇಂಥದ್ದೆಲ್ಲ ಹಾಕಿ ಮಾಡ್ತೇನೆ. ಮತ್ತೆ ಮುಖ್ಯವಾಗಿ ಸಿಕ್ಕಿದಷ್ಟು ನಮ್ಮ ಕತ್ತರಿಸು ಹುಲ್ಲು, ತರಗೆಲೆ ಇದನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಡ್ತೇನೆ. ಹೆಚ್ಚಾಗಿ ಅದನ್ನೇ ಹಾಕಿ ಅದು ಕೊಳತಾಗುವಾಗ ಅದು ಗೊಬ್ಬರ ಆಗ್ತದೆ.
0: ಅಂದ್ರೆ ಹಸಿ ಇದು ಹುಲ್ಲುಗಳನ್ನೇ ಅಥವಾ
1: ಹಸಿಯಲ್ಲ, ಒಣಗಿದ ಮೇಲೆ ಹಸಿ ಆಗಿದೆ ಅದು ಚಿಗುರು ಅಲ್ಲೇ ಅದೇ ಗಿಡ ಆಗ್ತದೆ.
0: ಅಂದ್ರೆ ಯಾವ ರೀತಿ ಅದನ್ನು ಸಂಗ್ರಹಿಸಿ ಇಡ್ತೀರಿ ನೀವು?
1: ಅಂದ್ರೆ ನಮ್ಮಲ್ಲಿ ಇದು ಲಾನ್ ಮೂವರ್ ಇದು ಇದೆ, ಅದರಲ್ಲಿ ಕತ್ತರಿಸ್ತಾರೆ, ಅದು ಕೆಲಸ ಮಾಡಲಿ ಹಾಕ್ತಾರೆ.

0: ಅದು ಒಣಗಿದ ಮೇಲೆ ಮಾನ್ ತೆಕೊಂಡು ಹೋಗ್ತದೆ ಅದು, ಹಾಗೆ ಮೊದಲೇ ತಂದು ಸಂಗ್ರಹ
1: ಮಾಡಬೇಕು.
0: ಹೌದು, ಚಿಗುರುವ ಚಾನ್ಸ್ ಕಡಿಮೆ.
1: ಚಳಿಗಾಲಕ್ಕೆ ಬಂದ್ರೆ ಅದರ ತಯಾರಿ ಹೇಗೆ?
0: ಚಳಿಗಾಲಕ್ಕೆ ಅದೇ ಈ ಮಳೆಗಾಲದಲ್ಲಿ ಆದ ಗಿಡ ಆದ ಇದು ಅದಕ್ಕೆ ಬೇರೆ ಗೊಬ್ಬರ ಸೇರಿಸಿ ಸ್ವಲ್ಪ ಸುಣ್ಣ ಹಾಕಿ, ಯಾಕೆಂದರೆ ಕೆಲವು ಸರಿ ಅದರಲ್ಲಿ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು ಇರ್ತವೆ, ನಾವು ಬೀಜ ಹಾಕಿದರೆ ಬೀಜ ಅಥವಾ ಮೊಳಕೆಯನ್ನು ತಿಂದು ಬಿಡ್ತೇವೆ. ಅದಕ್ಕ ಇದು ಬಸವನಹುಳು ಇದೆ, ಅವುಗಳು ಮಣ್ಣಿನ ಒಳಗಡೆ ಇರ್ತವೆ, ಅವು ಗಿಡಗಳನ್ನು ಚಿಗುರೆಲ್ಲ ತಿಂದು ಬಿಡ್ತವೆ, ಮೊಳಕೆ ಬರುವಾಗ ತಿಂದು ಬಿಡ್ತವೆ. ಅದು ಅನುಭವಕ್ಕೆ ಬಂತು. ಹಂಗೆ
1: ಸುಣ್ಣ ಹಾಕಿದ್ರೆ ಸರಿ ಆಗ್ತದೆ?
0: ಸುಣ್ಣ ಹಾಕಿದ್ರೆ ಸಾಧಾರಣ ಸರಿ ಇರ್ತದೆ.
1: ಎಷ್ಟು ಇವಾಗ ಒಂದು ಗ್ರೋ ಬ್ಯಾಗಿಗೆ ಎಷ್ಟು ಸುಣ್ಣ ಹಾಕ್ಬೇಕು?
0: ಒಂದು ಮುಷ್ಟಿ ಅದು ಹಾಕಿ ಹರಡಿ ಹಾಕಿ ನೀರು ಬಿಟ್ಟರೆ ಅದೆಲ್ಲ ಕರಗಿ ಮಣ್ಣಿನ ಒಳಗೆ ಹೋಗ್ತದೆ.
1: ಅಂದ್ರೆ ಇವಾಗ ನೀವು ಮಳೆಗಾಲದ ಅದೇ ಗ್ರೋ ಬ್ಯಾಗಿನ ಇದರಲ್ಲಿ ಅದನ್ನು ಒಮ್ಮೆ ಮಿಶ್ರ ಮಾಡೋದಿಲ್ವಾ?
0: ಅದು ಮಾಡ್ತೇನೆ ಮಾಡ್ತೇನೆ. ಅದೇ ಹಾಗಲ್ಲ, ಅದೊಮ್ಮೆ ಪೂರ್ತಿ ತೆಗೆದು ಅದು ಎಲ್ಲ ಗ್ರೋಬೆಗಳದ್ದು ಒಟ್ಟು ಹಾಕಿ ರಾಶಿ ಹಾಕಿ ಸ್ವಲ್ಪ ಅದರಲ್ಲಿ ಬಿಸಿಲಿಗೆ ಒಣಗಿಸಿ ಆಗ ಅದರಲ್ಲಿ ಕಿರಿಮಿ ಇದೆಲ್ಲ ಸ್ವಲ್ಪ ನಾಶ ಆಗ್ತದೆ, ಮತ್ತೆ ಅದನ್ನು ಉಪಯೋಗಿಸ್ತದೆ. ಅದ್ರ ಹೊಸದಾಗಿ ಮತ್ತೆ ಅದಕ್ಕೆ ಬೇರೆ ಗೊಬ್ಬರ ಇದೆ ಸೇರಿಸ್ತೇನೆ. ಅಂತೂ ಮಣ್ಣು ಹೆಚ್ಚು ಸೇರಿಸುವುದಿಲ್ಲ,
1: ಮಣ್ಣು ಹೆಚ್ಚು ಇಲ್ಲ, ಗೊಬ್ಬರಗಳು.
0: ಹೌದು, ಗೊಬ್ಬರಗಳು ಅಥವಾ ಹೀಗೆ ಹುಲ್ಲು ತರಗೆಲೆ ಮರದ ಪುಡಿ ಏನು ಸಿಕ್ಕಿದೆಯೋ ಅದು. ಅಂತೂ ಮಣ್ಣು ಹಾಕೋದು ಕಡಿಮೆ.
1: ಪ್ರತಿಯೊಂದು ಇದರಲ್ಲೂ ಗೊಬ್ಬರದ ಅಂಶವೋ ಏನೋ ಗಿಡಗಳಿಗೆ ಬೇಕಾದ ಅನುಕೂಲತೆಗಳು ಇರ್ತವೆ.
0: ಹೌದು, ಮತ್ತೆ ನಮ್ಮಲ್ಲಿ ಕ್ಯಾಂಟೀನ್ ಇದೆ, ಅಲ್ಲಿ ತರಕಾರಿ ಸಿಪ್ಪೆ ಅಂತದೆಲ್ಲ ವೇಸ್ಟ್ ಬಿಸಾಡ್ತಾ ಇದ್ದಾರೆ, ಅದು ಬೇರೆ ನನಗೆ ಬೇಕು ಅದು ಅಂತೇಳಿ ಅದು ತಂದು ನಾನು ಹಾಕ್ತಾ ಇರ್ತೇನೆ. ಅದನ್ನು ಕಂಪೋಸ್ಟ್ ಮಾಡೋದಿಲ್ಲ, ಅದು ಮಾಡೋದು ಸ್ವಲ್ಪ ಅನುಕೂಲ ಕಡಿಮೆ ಇದೆ, ಅದರಿಂದ ಅದನ್ನು ಹಾಗೆ ಹಾಕ್ತೇನೆ ಸಿಪ್ಪೆಯನ್ನು. ಅದು ಕೆಲಸದಿಂದ ಕೊಡೋದು ಅದು ಗೊಬ್ಬರ ಆಗ್ತದೆ.
1: ಅಂದ್ರೆ ಗಿಡಕ್ಕೆ ನೇರವಾಗಿ ಹಾಕ್ತೀರಾ?
0: ನೇರವಾಗಿ
1: ಹೇಗೆ, ಅದು ಸ್ವಲ್ಪ ದೂರ ಬಿಟ್ಟು ಹಾಕ್ತೀರಾ?
0: ಸ್ವಲ್ಪ ದೂರ ಬುಡಕ್ಕೆ ಹಾಕುದಿಲ್ಲ, ಸ್ವಲ್ಪ ಬಿಟ್ಟು, ಯಾಕಂದ್ರೆ ಅದು ಕೊಳೆತಿರ್ತದೆ, ಇದಕ್ಕೆ ಇದು ಆಗಬಾರ್ದು ಅಂತ ಸ್ವಲ್ಪ ದೂರ.
1: ಮತ್ತೆ ಮಣ್ಣು ಮುಚ್ಚಬೇಕಾಗ್ತದ?
0: ಮಣ್ಣು ಮುಚ್ಚುದಿಲ್ಲ.
1: ಅಂದ್ರೆ ಇಲಿಗಳ ಕಾಟ ಏನಿಲ್ವಾ?
0: ಟೆರೆಸ್ ಇಲ್ಲದ ಕಾರಣ ಆ ತೊಂದರೆ ಇಲ್ಲ. ಟೆರೆಸ್ ಅಲ್ಲಿ ಹಾಗೆ ಕೆಳಗೆ ಹಾಕುವಾಗಿಲ್ಲ, ಕೆಳಗೆ ಹೆಗ್ಗಣ ಕಾಟ ಎಲ್ಲ ಇದೆ.
1: ತಾರಸಿ ಆದ್ರೂ ಸಹ ಇಲಿಗಳ ಕಾಟ ಏನಿಲ್ಲ?
0: ಇಲ್ಲ ಅಲ್ಲಿ, ಅದು ನಾವು ಒಂದು ಸ್ವಲ್ಪ ಗೇಟ್ ಇಟ್ಟು ಬಿಟ್ಟೆ ಅಲ್ಲಿ, ಒಂದೇ ಕಡೆ ನಾವು ಕಬ್ಬಿಣದ ಏಣಿ ಇರುದು, ಅದಕ್ಕೆ ಅಡ್ಡ ಒಂದು ಶೀಟ್ ಇಟ್ಟು ಬಿಟ್ರೆ ಏಣಿಗೆ ಮೇಲೆ ಹತ್ತಿಕ್ಕೆ ಆಗುದಿಲ್ಲ.
1: ಇವಾಗ ಚಳಿಗಾಲದಲ್ಲಿ ನೀವು ತೊಂಡೆ ಬಸಳೆ ಎಲ್ಲ, ಇದರೆಲ್ಲ ಆರೈಕೆ ಹೇಗೆ? ಈಗ ಮಳೆಗಾಲಕ್ಕೂ ಚಳಿಗಾಲಕ್ಕೂ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಮಳೆಗಾಲದಲ್ಲಿ ರೋಗ ರುಜಿನಗಳು ಗಿಡಗಳಿಗೆ ಬರುವಂತದ್ದು ಹೇಗೆ ನೀವು ಅದರ ಆರೈಕೆ ಮಾಡ್ತೀರಿ?
0: ನಾನೀಗ ಕಳೆದ 2 ವರ್ಷದಿಂದ ನನಗೆ ಆಶ್ಚರ್ಯ ಆಗಿದೆ, ಯಾವುದೇ ರೀತಿಯ ರೋಗಗಳು ಕೀಟಬಾಧೆಗಳು ಇಲ್ಲ. ಅದೊಂದು ನನಗೆ ಆಶ್ಚರ್ಯ ಕಂಡಿದೆ. ಹಿಂದೆ ಮೊದಲನೇ ವರ್ಷ ತುಂಬಾ ಕೀಟಗಳು ಇದೆಲ್ಲ ತೊಂದರೆ ಇತ್ತು, ಅದಕ್ಕೆ ಈ 3G ಸ್ಪ್ರೇ ಮುಖ್ಯವಾಗಿ ನಾನು ಮಾಡ್ತಿದ್ದು.
1: 3G
0: ಅಂದ್ರೆ ಅದು ಜಿಂಜರ್, ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ, ಇದನ್ನು ಜಜ್ಜಿ ಚೆನ್ನಾಗಿ ಕುದಿಸಿ ಅದನ್ನು ಸ್ಪ್ರೇ ಮಾಡುದು.
1: ಅದು ಅದಕ್ಕೆ ನೀರೇನಾದ್ರೂ ಅಂದ್ರೆ ಅದು ಬತ್ತಿದ ಇದಕ್ಕೆ ಪ್ರಮಾಣ ಎಷ್ಟು?
0: ಪ್ರಮಾಣ 1 ಲೀಟರ್ ನೀರಿಗೆ ಒಂದು 4-5 ಹಸಿರು ಬೆಳ್ಳುಳ್ಳಿ, 4-5 ಹೆಸಳು, 3-4 ಇದು ಚಿಕ್ಕ ಮೆಣಸು, ಗಾಂಧರ್ ಮೆಣಸು, ಮತ್ತೆ ಶುಂಠಿ, ಮತ್ತೆ ಲವಂಗ ಅಥವಾ ಇದು ಚೆಕ್ಕೆ, ಅದ್ರ ಎಲೆ ಇಜಿನ್ ಅಂತ ಹೇಳಿದ ನಮ್ಮಲ್ಲಿ, ಇದಕ್ಕೆ ಅದ್ರ ಎಲೆ ಇದೆಲ್ಲ ಹಾಕಿದ್ರೆ ಆ ಖಾರಕ್ಕೆ ಯಾವ ಕೀಟ ಬರುವುದಿಲ್ಲ.
1: ಹೌದು,
0: ಮತ್ತೊಂದು ಇಲ್ಲಿ ಆಲ್ ಸ್ಪೈಸ್ ಅಂತ ಒಂದು ಗಿಡ ಇದೆ ನಮ್ಮಲ್ಲಿ, ಅದ್ರ ಎಲೆ ಹಾಕಿದ್ರೆ ಅದರಲ್ಲಿ ಎಲ್ಲ ಪರಿಮಳವಿದೆ, ಎಲ್ಲ ಸ್ಪೈಸ್ಗಳು ಅದರ ಪರಿಮಳ ಇದೆ, ಲವಂಗ ಇಂಥದ್ದೆಲ್ಲ. ಅದ್ರ ಎಲೆ ಮಾತ್ರ ಇಷ್ಟು ಗಿಡದಲ್ಲಿ ಏನಾಗಿಲ್ಲ, ಆ ಎಲೆ ಉಪಯೋಗಿಸಿದ್ರೆ ಅವು ಖಾರಕ್ಕೆ ಕೀಟಗಳು ಬರುದಿಲ್ಲ.
1: ಈಗ ಆಲ್ ಸ್ಪೈಸ್ ಗಿಡ ಏನಿದೆ ಅದ್ರ ಎಲೆ ಮಾತ್ರ ಹಾಕುದು ಅಥವಾ
0: ಎಲೆ ಮಾತ್ರ ಹಾಕುದು?
1: ಇದು ಉಳಿದ 3G ಹಾಕ್ಬೇಕು ಅಂತಿಲ್ವಾ?
0: ಅಲ್ಲ, ಅದಕ್ಕೆ ನೀವು ಸೇರಿಸುದು ಅಷ್ಟೇ, ಮುಖ್ಯವಾಗಿ ಮುಖ್ಯವಾಗಿ ಬೆಳ್ಳುಳ್ಳಿ ಮತ್ತು ಮೆಣಸು, ಇದರಿಂದಾಗಿ ಕೀಟ ಬಾಧೆ ಕಡಿಮೆ ಆಗ್ತದೆ
1: ನೋಡಿದೆ.
0: ಹೌದು, ಈಗ ಹರಿವೆಯಲ್ಲಿ ಸ್ವಲ್ಪ ಸ್ವಲ್ಪ ಒಂದೊಂದು ಹುಳ ಕಾಣ್ತಾ ಇದೆ ಚಿಗುರಲ್ಲಿ, ಅದರನ್ನು ಅಲ್ಲಿಯೇ ಜಜ್ಜಿ ಬಿಡ್ತೇನೆ, ಹಾಗೆ ಹೆಚ್ಚು ತೊಂದರೆ ಬರಲಿಲ್ಲ.
1: ಇವಾಗ ನೀವು ಹೇಳಿದ್ರೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಹಸಿರೆಲೆ ಗಿಡಗಳನ್ನು ಹೆಚ್ಚಾಗಿ ಮಾಡ್ತೀವಿ, ಯಾವ್ದೆಲ್ಲ ಮಾಡಿದೀರಿ?
0: ಹರಿವೆ ಅಂತೂ ಬಸಳೆ,
1: ಬಸಳೆ ಬೇರೆ ಏನು ಮಾಡಿಲ್ಲ?
0: ಬೇರೆ ಏನು ಮಾಡಿಲ್ಲ.
1: ಈಗ ಸದ್ಯಕ್ಕೆ ನಿಮ್ಮಲ್ಲಿ ತೊಂಡೆ ಬಸಳೆ
0: ಬಸಳೆ ಹರಿವೆ ಇದೆ, ಅಲಸಂದೆ ಈಗ ಪುನಃ ಬೀಜ ಹಾಕಿದ್ದೇನೆ, ಬೆಳ್ಳಿ ಬರೋಕ್ಕೆ ಶುರು ಆಗಿದೆ. ಹೌದು, ಬದನೆ ಇದೆ, ಒಂದು 3-4 ಬದನೆ ಗಿಡ ಇದೆ.
1: ಅಂದ್ರೆ ನೀವು ನಿಮಗೆ ಮಾತ್ರ ಮಾಡುದು, ಹೊರಗಡೆ ಏನು ಮಾರಾಟ
0: ನಮಗೋಸ್ಕರ ಮಾಡ್ತೇನೆ? ಮಾರಾಟ ಮಾಡ್ತೇನೆ, ತೊಂಡೆಕಾಯಿ ಮಾರಾಟ ಮಾಡ್ತೇನೆ, ಯಾಕಂದ್ರೆ ತೊಂಡೆಕಾಯಿ ತುಂಬಾ ಆಗ್ತದೆ. ನಾನು ಮೊದಲನೇ ವರ್ಷ ತರಕಾರಿ ಎಲ್ಲ ನೆರೆಯವರಿಗೆ ಕೊಡ್ತಿದ್ದೆ, ಎಲ್ಲ ಖುಷಿಯಿಂದ ತಗೊಳ್ತಾ ಇದ್ರು ಸಾವಯವ ಅಂತ, ನಾನು ಯಾವುದೇ ರೀತಿಯ ರಾಸಾಯನಿಕ ಉಪಯೋಗಿಸಿಲ್ಲ. ಆಮೇಲೆ ಅವರಿಗೆ ಸಂಕೋಚ ಆಯ್ತು, ನಮಗೆ ತರಕಾರಿ ಬೇಕು, ನಿಮ್ಮ ಹತ್ರ ದುಡ್ಡು ತಗೊಳ್ಬೇಕು, ಇಲ್ಲಾಂದ್ರೆ ನನಗೆ ತಗೊಳ್ಳಿಕ್ಕೆ ಈ ಸಂಕೋಚ ಆಗ್ತದೆ, ಯಾವಾಗಲೂ ತಗೊಳ್ಳಿಕ್ಕೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿದ್ರು. ನಾನು ನಿರ್ಧಾರ ಮಾಡಿದೆ ಆಗ್ಬೋದು ಅಂತ.
1: ಮತ್ತೆ ನಿಮಗೆ ಗೊಬ್ಬರಕ್ಕಾದ್ರೆ?
0: ಹೌದು, ನನ್ನ ಉದ್ದೇಶ ಅಷ್ಟಿತ್ತು, ಗೊಬ್ಬರ ಖರ್ಚಾದ್ರೂ ಬರಲಿ ಅಂತ.
1: ಇವಾಗ ಸದ್ಯಕ್ಕೆ ಬೇರೆ ಅಂತ ಹಾಗಲಕಾಯಿ ಏನಾದ್ರೂ ಮಾಡಿದಿರ?
0: ಹಾಗಲಕಾಯಿ ಒಂದು 2 ಬಳ್ಳಿ ಇದೆ.
1: ನಿಮ್ಮ ಕುಟುಂಬಕ್ಕೆ?
0: ಹೌದು ಹೌದು, ನಾನು ಪ್ರಯೋಗ ಮಾಡಿ ನೋಡಿ, ಎಲ್ಲ ಯಾವ ತರಕಾರಿ ಸಿಗುತ್ತಾ ಎಲ್ಲ ಮಾಡಿ ನೋಡಿದೆ, ಅದರಲ್ಲಿ ಮತ್ತೆ ನಾನು ಸಫಲ ಆದನ್ನು ಮುಂದುವರಿಸಿದೆ. ಈಗ ಹೀರೆಕಾಯಿ ಒಂದೆರಡು ಹೀರೆಕಾಯಿ ಆಯ್ತು ಅಷ್ಟೇ, ಅದು ಆಗುದಿಲ್ಲ, ಸಾಕಾಗುದಿಲ್ಲ ಟೆರೆಸ್ ಅಲ್ಲಿ, ಅದಕ್ಕೆ ನೆಲವೇ ಆಗಬೇಕು. ಪಡುವಲು ಕೂಡ ಹಾಗೆ, ಪಡುವಲಕ್ಕೆ ಒಮ್ಮೆ ಆಗ್ತದೆ, ಅದಕ್ಕೆ ಗೊಬ್ಬರ ಹಾಕ್ತಾ ಇರಬೇಕು, ಹಾಕ್ತಾ ಇದ್ರೆ ಎಷ್ಟು ಕೂಡ ಪಡುವಲಕಾಯಿ ಆಗ್ತದೆ.
1: ನಿಮ್ಮ ಪ್ರಕಾರ ಬೇರೆ ಯಾವುದನ್ನೆಲ್ಲ ಗ್ರೋ ಬ್ಯಾಗ್ಗಳಲ್ಲಿ ನೆಡಬಹುದು?
0: ಶುಂಠಿ, ಅರಿಶಿನ ಇಂಥದ್ದೆಲ್ಲ, ಗೆಣಸು, ಅದೆಲ್ಲ ಗ್ರೋ ಬ್ಯಾಗ್ ಮಾಡ್ತೇನೆ.
1: ಗೆಣಸನ್ನು ಯಾವ ರೀತಿ?

0: ರೀತಿ ಮಾಡ್ತಾರೆ.
1: ಒಮ್ಮೆ ಗಿಡ ಮಾಡಿ ಅದು ತೆಗೆದ ಮಣ್ಣು ಅದನ್ನು ಗೆಣಸಿಗೆ ಉಪಯೋಗಿಸ್ತಾನೆ. ಗೆಣಸಿ ಸಾಕಾಗ್ತದೆ ಅದು.
0: ನೇರವಾಗಿ ಅದನ್ನು ನೆಡುದ?
1: ಹೌದು, ಅದನ್ನು ಮಣ್ಣು ತೆಗೆದು ಬೇರೆ ಇನ್ನೊಂದು ಗ್ರೋಬೆಗೆ ಹಾಕಿ ಅದೊಮ್ಮೆ ಸಡಿಲು ಮಾಡಿ ಮತ್ತೆ ಅದರ ನೆಟ್ಟರೆ ಗೆಣಸು ಬರುತ್ತದೆ.
0: ಅದನ್ನು ನೆಡ್ಲಿಕ್ಕಿರುವ ಉತ್ತಮ ಸಮಯ ಯಾವುದು?
1: ಗೆಣಸಿಗೆ ನಾನು ಸಮಯ ನೋಡಿಲ್ಲ, ಅದು ಯಾಕಂದ್ರೆ 3 ತಿಂಗಳಿಗೊಮ್ಮೆ ತೆಗಿಬೇಕು, 3 ತಿಂಗಳ ತೆಗಿಬೇಕು. ಆ ತೆಗೆದ ಕಡೆ ಮತ್ತೆ ಪುನಃ ನೆಡೋದು.
0: ಯಾವುದೇ ಸಮಯ
1: ಬೆಳೆ ಸಾಧಾರಣ ವರ್ಷ ಇಡೀ ಗೆಣಸು ಆಗ್ತದೆ. ಯಾವ ಸಮಯ ಬೇಕಿದ್ರೆ ಗೆಣಸು ಆಗ್ತದೆ.
0: ಅದಕ್ಕೆ ನೀರಿನ ಇದು ಹೇಗೆ ಅಂದ್ರೆ ಎಷ್ಟು ನೀರು ಬೇಕಾ? ತುಂಬಾ ಬೇಕಾಗ್ತದೆ?
1: ನೀರು ಹೆಚ್ಚು ಬೇಕಾಗುದಿಲ್ಲ ಗೆಣಸಿಗೆ. ಇಲ್ಲ ಇಲ್ಲ ಬೇಕಾಗುದಿಲ್ಲ.
0: ಚಳಿಗಾಲದ್ದು ಸಾಮಾನ್ಯ ಫೆಬ್ರವರಿಗೆ ಆಗೋ
1: ಮುಗಿತದೆ.
0: ಮತ್ತೆ ಬೇಸಿಗೆಯ ತರಕಾರಿ,
1: ಮತ್ತೆ ಪುನಃ ಬೆಂಡೆಕಾಯಿ ಪುನಃ ಹಾಕ್ತೇನೆ. ಅದು ಬೆಂಡೆಕಾಯಿ ಸಾಧಾರಣ ವರ್ಷ ಇಡೀ ಬೆಂಡೆಕಾಯಿ ಬರ್ತದೆ. ಅಲಸಂದೆ ಕೂಡ ಬರ್ತದೆ, ಆದರೆ ಅಲಸಂದೆಯಲ್ಲಿ ಬೇಸಿಗೆ ಸ್ವಲ್ಪ ಈ ಬೊಂಬುಚ್ಚಿ ಅಂತ ಇದೆ, ಅದರ ಕಾಟ ಜಾಸ್ತಿ, ರಸ ಇರುವ ಕೀಟ.
0: ಅದು ಸಾಮಾನ್ಯ ಅಲಸಂದೆಗಳಿಗೆ,
1: ಅಲಸಂದೆಗಳಿಗೆ ಅದಕ್ಕೆ ಬಿಸಿಲಿದ್ದರೆ ಬರ್ತದೆ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬರುದಿಲ್ಲ.
0: ಅಂದ್ರೆ ತಾವ ಅದಕ್ಕೆ ಯಾವ ರೀತಿ ಔಷಧಿ ಸ್ಪ್ರೇ ಮಾಡ್ತೀರಿ?
1: ಬೊಂಬುಚ್ಚಿಗೆ ಸಾಧಾರಣ ಯಾವ ಔಷಧಿ ನಾಟೋದಿಲ್ಲ ಅದಕ್ಕೆ. ನಾನು ನೋಡಿದಾಗೆ ಅದಕ್ಕೆ ಈ ಕೆಂಪಿರುವೆ ಇದೆ, ಗುಡುಗಟ್ಟೆ ಮರದಿಲ್ಲ, ಅದು ಅದು ಬಿಟ್ಟರೆ ಅದರ ವಾಸನೆಗೆ ಬೊಂಬುಚ್ಚಿಗೆ ಬರುದಿಲ್ಲ.
0: ಅಂದ್ರೆ ಈಗ ನಿಮ್ಮ ಈ ತಾರಸಿ ಎಷ್ಟು ದೊಡ್ಡ ತಾರಸಿ ಇದು?
1: ಅದು 900 ಸ್ಕ್ವೇರ್ ಫೀಟ್ ಇತ್ತು.
0: ಎಷ್ಟು ಗ್ರೋ ಬ್ಯಾಗ್ ಹಿಡಿಯುತ್ತದೆ ಇದರಲ್ಲಿ?
1: ಅದರಲ್ಲಿ ಅಡಿದೊಂದು 50-70 ಹಿಡಿಬಹುದು. ಅರ್ಧ ಟೆರೆಸ್ ಇದಕ್ಕಾಗಿ ನಾನು 16 ರೂಪಾಯಿ ಅನ್ನೋದು ಹಾಕಿದೆ. ಈಗ ಸೂರ್ಯಕರ್ ಯೋಜನೆ ಇದೆ, ಅದು ಹಾಕಿದ ಮೇಲೆ ಅರ್ಧ ಟೆರೆಸ್ ಅಧಿಕ ಹೋಯ್ತು, ಹಾಗೆ ಈಗ ಸ್ವಲ್ಪ ಜಾಗ ಕಡಿಮೆ ಆಗಿದೆ.
0: ಅಂದ್ರೆ ಈಗ ನಿಮ್ಮ ಮನೆಯ ಅರ್ಧ ತಾರಸಿ ಎಷ್ಟು ನೀವು ತರಕಾರಿ ಬೆಳೆಯುತ್ತೀರಿ? ಅದರಲ್ಲಿ ಈಗ ಸಾಮಾನ್ಯ ಎಷ್ಟು 40-45 ಗ್ರೋ ಬ್ಯಾಗ್ ಹಿಡಿಬಹುದಾ? ಅದರಲ್ಲಿ ಈಗ ಸಂಪೂರ್ಣವಾಗಿ ಅದರಲ್ಲಿ ಗಿಡಗಳಿವೆ.
1: ಅಂದ್ರೆ ಕೆಲವಕ್ಕೆ ಹತ್ತಿರ ಇಡಬಹುದು, ಕೆಲವು ಗಿಡ ಬದನೆ ಗಿಡ ಸ್ವಲ್ಪ ವಿಶಾಲವಾಗಿ ಹರಡುತ್ತದೆ, ಅದಕ್ಕೆ ದೂರ ದೂರ ಇಡಬೇಕಾಗ್ತದೆ.
0: ಈಗ ನೀವು ಈ ಬೀಜಗಳನ್ನು ಯಾವ ರೀತಿ ಸಂಗ್ರಹಿಸಿರ್ತೀರಿ?
1: ನಾನು ಈಗ ಬೆಂಡೆ ಅದೆಲ್ಲ ಕೂಡ ಹಾಗೆ ಇಡ್ತಿದ್ದೆ ಅಲಸಂದೆ ಎಲ್ಲ. ಆದ್ರೆ ಇತ್ತೀಚೆಗೆ ಗೊತ್ತಾಯ್ತು ನಂಗೆ, ಅದು 1 ವರ್ಷಕ್ಕೆ ಬರುದಿಲ್ಲ. ಇತ್ತೀಚೆಗೆ ಗೊತ್ತಾಯ್ತು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಚೆನ್ನಾಗಿ ಬೆಳಿತೇನೆ ಅಂತ. ಹಾಗೆ ಈಗ ಅದನ್ನು ಸುಲಿದು ಬರೀ ಬೀಜಗಳನ್ನು ಪ್ಲಾಸ್ಟಿಕ್ ಎಲ್ಲ ಕೊಟ್ಟರೆ ಅದಕ್ಕೆ ಫ್ರಿಡ್ಜ್ ಇಟ್ಟು ಶುರು ಮಾಡಿದ್ದೇನೆ. ಈಗ
0: ಅದರ ಉಪಯೋಗ ಹೇಗಿದೆ ಈಗ? ಅಂದ್ರೆ ಇಟ್ಟ ನಂತರ ಅದರ ಪ್ರಯೋಗ ಮಾಡಿ ಹೇಗಿದೆ?
1: ಪ್ರಯೋಗ ಚೆನ್ನಾಗಿದೆ, ಬೀಜ
0: ಮೊಳಕೆ ಬರ್ತದೆ ಚೆನ್ನಾಗಿ. ತಾರಸಿ ಕೃಷಿಯ ಬಗ್ಗೆ ತಮ್ಮ ಅನುಭವಗಳು ಏನಿಲ್ಲ?
1: ತಾರಸಿ ಕೃಷಿ ಅಂದ್ರೆ ಅದು ನಾವು ಪ್ರಾಣಿಗಳನ್ನು ಕಟ್ಟಿಯಾಗಿ ಬೆಳೆಸಿದಾಗೆ ಅವುಗಳನ್ನು ನಾವು ಆಹಾರ ಕೊಟ್ಟರೆ ಮಾತ್ರ ಇದೆ ಬದುಕಲು ಸಾಧ್ಯ ಇಲ್ಲ. ಇಲ್ಲಾಂದ್ರೆ ಬೇರೆ ನೆಲಕ್ಕೆ ನೆಟ್ಟರೆ ಅದು ಬೀದಿ ನಾಯಿಗಳಾಗೆ ಏನಾದರೂ ತಿಂದ್ಕೊಂಡು ಬದುಕೊಳ್ತವೆ. ಬೇರೆ ಎಲ್ಲ ಹೋಗಿ ಏನಾದ್ರು ಇಲ್ಲಿ ಆಗಲ್ಲ, ನೀವು 2 ದಿವಸ ನೀರು ಹಾಕಿದ್ರೆ ಗಿಡ ಸಾಯ್ತದೆ, ಗೊಬ್ಬರ ಆಗ ಕೊಡ್ತಾ ಇರಬೇಕು. ಅದೆಲ್ಲ ತಾರಸಿಯ ಸಮಸ್ಯೆ ಅದು.
0: ಈಗ ತಮ್ಮ ಇದರಲ್ಲಿ ಮನೆಯವರ ಸಹಕಾರ ಹೇಗಿದೆ?
1: ಅವರು ಸಹಕಾರ ಚೆನ್ನಾಗಿ ಕೊಡ್ತಾಳೆ.
0: ಅಂದ್ರೆ ನೀವಿಬ್ರು ಸೇರಿ ತಾರಸಿ ಕೃಷಿ?
1: ಹೌದೌದು.
0: ಇನ್ನು ಬೇಸಿಗೆ ಇದಕ್ಕೆ ಅದಕ್ಕಿರುವ ತಯಾರಿ ನಿಮ್ಮ ಇದು ಹೇಗೆ? ಅಂದ್ರೆ ಆಗ್ಲೂ ಸಹ ನೀವು ಗ್ರೋಬಾಗಿಂದೆಲ್ಲ ಮಣ್ಣು ತೆಗೆದು ಮಿಶ್ರ ಮಾಡಿ
1: ತೆಗೆದು ಅದನ್ನು ಪುನಃ ಎಲ್ಲ ಮಿಶ್ರ ಮಾಡಿ ಮತ್ತೆ ಅದಕ್ಕೆ ಹೊಸದಾಗಿ ಸೇರಿಸಿ ಬೇರೆ ಈ ಗೊಬ್ಬರಗಳನ್ನು ಕೈಬೇನು ಹಿಂಡಿ ಅಥವಾ ಹರಳಿಂಡಿ ಇಂಥದ್ದೆಲ್ಲ ಸ್ವಲ್ಪ ಸೇರಿಸಿ ಮತ್ತೊಂದು ಈಗ ಇತ್ತೀಚೆಗೆ ಸ್ವಲ್ಪ ಕುರಿ ಗೊಬ್ಬರ ಸಿಗ್ತಾ ಹಂಗೆ ಅದನ್ನು ಮಿಶ್ರ ಮಾಡಿ ಹಾಕ್ತೇನೆ.
0: ಅಂದ್ರೆ ನೀವು ಗೊಬ್ಬರಗಳನ್ನು ತಂದು ಇದು ಇಡುದಿಲ್ಲ, ಸ್ಟಾಕ್ ಇಡುದಿಲ್ಲ?
1: ಸ್ಟಾಕ್ ಇಡ್ತೇನೆ, ಯಾಕಂದ್ರೆ ಅದು ಚಿಲ್ಲರೆ ತಗೊಂಡ್ರೆ ಕ್ರಯ ಜಾಸ್ತಿ ಬರ್ತದೆ. ಒಂದೇ ಗೋಣಿ 5 ಕೆಜಿ ಗೋಣಿ ತಂದಿಡ್ದು ನಾನು, ಬೇಕಾದಾಗ ಹಾಕೊಳ್ಳೋದು. ವರ್ಷಕ್ಕೆ 1-2 ಸರಿ ಖಾಲಿ ಆದಾಗ ತಂದಿಟ್ಕೊಳ್ತೇನೆ. ಅದಕ್ಕೆ ಒಂದು ಡ್ರಮ್ಮು ತಂದು ಅದರಲ್ಲಿ ಡ್ರಮ್ ತುಂಬಿಸಿ ಇಡ್ತೇನೆ.
0: ಅದಂದ್ರೆ ಇದನ್ನೆಲ್ಲ ನೇರವಾಗಿ ಹಾಕುದ ನೀವು?
1: ನೇರವಾಗಿ ಹಾಕುದು. ಹೌದು, ಸ್ವಲ್ಪ ಅದನ್ನು ನೀರಲ್ಲಿ ಹಾಕಿ ನೆನೆಸಿ. ಹೌದು, ಹುಳಿ ಬರ್ಸುದಿಲ್ಲ.
0: ಅಂದ್ರೆ ನೀವು ಬೇರೆ ಬೇರೆ ಪ್ರಯತ್ನಗಳನ್ನು ಇತ್ತೀಚೆಗೆ ಮಾಡ್ಲಿಲ್ಲ, ಮೊದಲು ಮಾಡಿದ್ದೆ ಅಷ್ಟೇ. ಇತ್ತೀಚೆಗೆ ಯಾವ್ದೆಲ್ಲ ಇಲ್ಲಿಗೆ ಕರಾವಳಿಗೆ ಒಗ್ಗಿಕೊಳ್ತೇವೋ ಅದನ್ನು ಮಾತ್ರ. ಅದೇ ಕೆಲವರು ಹಾಗೆ ಹೇಳಿದ್ದಾರೆ, ನಮ್ಮ ಭೂಮಿಗೆ ನಮ್ಮ ವಾತಾವರಣಕ್ಕೆ ಆಗುವಂತಹ ತರಕಾರಿಗಳನ್ನು ನಾವು ಬೆಳೆಯಬೇಕು ಅಂತ.
1: ಅದು ದೇವರ ಸೃಷ್ಟಿ, ಹಾಗೆ ನಿಮ್ಮವರಿಗೆ ಬೇಕು ಅದನ್ನು ಅವರು ದೇವರು ಕೊಡ್ತಾರೆ.
0: ಈಗ ಶರೀರ
1: ಹಾಗೆ ಡಯಟ್ರಿಷಿಯನ್ ಹೇಳಿದ್ರೆ ಹಾಗೆ, ನಿಮ್ಮವ್ರಿಗೆ ಯಾವ ಹಣ್ಣು ಬರ್ತದೆ ಅದನ್ನು ತಿನ್ನಿ ಅಂತ. ಆಪಲ್ ಒಳ್ಳೇದು ಹೌದು ನಿಮ್ಗಲ್ಲ, ಅದು ಅಲ್ಲಿ ಅವರಿಗೆ ಒಳ್ಳೇದು. ನಿಮ್ಗೆ ಹಲಸಿ ಹಣ್ಣು, ಮಾವಿನ ಹಣ್ಣು, ಪಪ್ಪಾಯಿ, ಬಾಳೆಹಣ್ಣು ಇದು ನಿಮ್ಮೂರೇ ಬೆಳೀತದೆ, ಅದು ನಿಮ್ಗೆ ಒಳ್ಳೇದು. ನಿಜವಾಗಿ ಸತ್ಯ ಹೌದು.
0: ಈಗ ಈಗ ತಾರಸಿ ಕೃಷಿ ಮಾಡುವಾಗ ನೀವು ತಾರಸಿಯನ್ನು ಅಂದ್ರೆ ಅದರಲ್ಲಿ ಸ್ವಲ್ಪ ಲೀಕೇಜ್ ಯಾವುದು ಮುನ್ನೆಚ್ಚರಿಕೆಯಾಗಿ ಯಾವ ರೀತಿ?
1: ಮೊದಲನೇ ವರ್ಷ ನಾನು ಪ್ಲಾಸ್ಟಿಕ್ ಶೀಟ್ ಹಾಕಿ ಅದರ ಮೇಲೆ ಮಾಡಿದೆ. ನಾನು ಕಾಂಟ್ರಾಕ್ಟರ್ ಹತ್ರ ಕೇಳಿದ್ದೆ, ಬಿಲ್ಡರ್ ಹತ್ರ ಕೇಳಿದ್ದೆ, ನಾನು ಕೃಷಿ ಮಾಡಬೇಕು ಅದಕ್ಕೆ ಏನು ಮಾಡಬೇಕು, ನೀವು ನೇರ ಮಣ್ಣು ಹಾಕಿ ಮಾಡಬೇಡಿ, ಚೀಲದಲ್ಲಿ ಮಾಡಿ, ಗ್ರೋ ಬ್ಯಾಗ್ಲಿ ಮಾಡಿ ತೊಂದರೆ ಇಲ್ಲ ಅಂತ. ಆದ್ರೂ ಮುಂಜಾಗ್ರತೆಗೆ ನಾನು ಪ್ಲಾಸ್ಟಿಕ್ ಶೀಟ್ ಹಾಕಿ ಮಾಡಿದೆ. ಆದ್ರೆ ಪ್ಲಾಸ್ಟಿಕ್ ಶೀಟ್ ಅದು 1 ವರ್ಷಕ್ಕೂ ಬಾಳಿಕೆ ಬರೋದಿಲ್ಲ, ಮತ್ತೆ ವೀಡ್ ಮ್ಯಾಟ್ ಅಂತ ಬರ್ತದೆ ಅದು ಸ್ವಲ್ಪ ಬಾಳಿಕೆ ಜಾಸ್ತಿ, ಆದರೆ ಅದರ ನೀರು ಇಂಗ್ತದೆ ಅದರಲ್ಲಿ. ನೀವು ಎಷ್ಟು ಶೀಟ್ ಹಾಕಿದ್ರು ನೀರು ಪ್ಲಾಸ್ಟಿಕ್ ಹೋಗಿ ಹೋಗ್ತದೆ. ಅದಕ್ಕೆ ಮತ್ತೆ ಕಳೆದ ವರ್ಷ ಇದು ಮಾಡಿದೆವು, ಇಡೀ ವಾಟರ್ ಪ್ರೂಫಿಂಗ್ ಪೇಂಟ್ ಮಾಡಿದೆ,
0: ಅದರಿಂದ ಪ್ರಯೋಜನ ಉಂಟು.
1: ಪ್ರಯೋಜನ ಹೌದು ಹೌದು.
0: ಇವಾಗ ಯಾರಿಗಾದ್ರೂ ಹೊಸದಾಗಿ ಒಂದು ತಾರಸಿ ಕೃಷಿ ಆರಂಭಿಸಬೇಕು ಅಂತ ಇದ್ರೆ ಅವ್ರು ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು?
1: ಅದೇ ಮೊದಲು ತಾರಸಿಯ ಬಗ್ಗೆ ಜಾಗ್ರತೆ ವಹಿಸಬೇಕು, ಮತ್ತೆ ಬಿಸಿಲು ಚೆನ್ನಾಗಿದೆಯಾ ಅದು ಅಗತ್ಯ
0: ಗಮನಿಸಬೇಕು. ಆಮೇಲೆ

0: ಗ್ರೋ ಬ್ಯಾಗುಗಳು, ಅದು ಅದು ಯಾವ ರೀತಿ ಆಯ್ಕೆ ಮಾಡಿಕೊಳ್ಬೇಕು?
1: ಗ್ರೋ ಬ್ಯಾಗ್ ಅದು ಬೇರೆ ಬೇರೆ ಗಾತ್ರದ್ದು ಬರ್ತದೆ, ಚಿಕ್ಕದು ಕೆಲವಕ್ಕೆ ಈಗ ಮೆಣಸಿನ ಗಿಡಗಳು ಚಿಕ್ಕ ಗ್ರೋ ಬ್ಯಾಗ್ ಸಾಕು,
0: ಅದರ ಸೈಜ್ ಒಂದು
1: 12 ಬರ್ತದೆ. ದೊಡ್ಡದಕ್ಕೆ ಬಂದೆ ಗಿಡಕ್ಕೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ, ದೊಡ್ಡದು ಅದು 20-24 ಸೈಜ್ ಇದೆ ಬರ್ತದೆ.
0: ಸಂಪೂರ್ಣವಾಗಿ ಸಾವಯವ ಕೃಷಿ ಮಾಡುವಾಗ ಇದಲ್ಲದೆ ಬೇರೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಬೇಕು? ಗೊಬ್ಬರಗಳ ಇದು ನೋಡ್ತಿದ್ರೆ,
1: ಗೊಬ್ಬರಗಳು ನಾನು ಹೇಳಿದ್ರೆ ಕೆಲವರು ಬೇರೆ ಹೇಳಿದ್ದಾರೆ, ಈಗ ಎಷ್ಟೆಲ್ಲ ಸಾವಯವ ಗೊಬ್ಬರಗಳು ಸಿಗ್ತವೆ, ಆ ಗೊಬ್ಬರಗಳು ಇಳಿಸಬಾರದು, ಯಾಕಂದ್ರೆ ಅದರಲ್ಲಿ ಅವರು ರಾಸಾಯನಿಕ ಮಿಶ್ರ ಮಾಡಿ ಇರ್ತಾರೆ ಅಂತ ಕೆಲವರು ಹೇಳ್ತಾರೆ. ಹಾಗೆ ಇಂಥದ್ದು ಹಿಂಡಿಗಳನ್ನ ತಂದರೆ, ಕಹಿಮೀನು ಹಿಂಡಿ ಇದು ಮತ್ತು ಎರಗೊಬ್ಬರ ಇಂಥದ್ದೆಲ್ಲ ತಂದರೆ ಅದರಲ್ಲಿ ಇದು ಕಡಿಮೆ, ನಾವು ಬೇಕಾದ ಒಮ್ಮ ಅದು ಒಮ್ಮ ಇದು ಹಾಕೋದು ಬೂದಿ ಇಂಥದ್ದೆಲ್ಲ
0: ಸಂಪೂರ್ಣವಾಗಿ ಸಾವಯವ.
1: ಹೌದು.
0: ನೀವು ಒಂದೊಂದು ಗಿಡಗಳಿಗೆ ಅದು ಎಷ್ಟೆಷ್ಟು ಗೊಬ್ಬರ ಹಾಕ್ತೀರಿ ಅಂದ್ರೆ, ಈಗ ಅದನ್ನು ಮಿಶ್ರ ಮಾಡಿ ಸ್ವಲ್ಪ ನೀರು ಮಾಡಿ ಹಾಕ್ತೀರಿ, ಎಷ್ಟೆಷ್ಟು ಹಾಕ್ಬೇಕಾಗ್ತದೆ?
1: ಚಿಕ್ಕ ಗಿಡಗಳಿಗೆ ಒಂದು ಬೊಗಸೆ ಹಾಕ್ತೇವೆ, ದೊಡ್ಡದಾದ್ರೆ 2 ಬೊಗಸೆ. ಬರೀ ಚಿಕ್ಕ ಗಿಡಕ್ಕೆ ಹೆಚ್ಚು ಹಾಕಬಾರ್ದು, ಭಾರಿ ಜಾಗ್ರತೆ ಬೇಕು, ಸೂಕ್ಷ್ಮ ಇರ್ತೇವೆ, ದೂರದಿಂದ ಹಾಕ್ಬೇಕು, ಹತ್ತಿರಕ್ಕೆ ಮುಟ್ಟಬಾರ್ದು ಅವುಗಳಿಗೆ, ಇದರಲ್ಲಿ ಸತ್ತೋಗ್ತದೆ.
0: ಈಗ ಯಾರಾದರೂ ಈಗ ಒಂದು ಕೃಷಿ ಮಾಡುವಂತಹ ಜನರಿಗೆ ತಮ್ಮ ಒಂದು ಸಲಹೆ ಏನು?
1: ಮುಖ್ಯವಾಗಿ ಅವರಿಗೆ ಅದಮ್ಯ ಆಸಕ್ತಿ ಬೇಕು. ಕೆಲವರು ಮಾಡೋಣ ಅಂತ ಹೊರಡ್ತಾರೆ, ಒಂದು ವರ್ಷಕ್ಕೆಲ್ಲ ನಿಂತು ಹೋಗ್ತದೆ, ಅಂತಹ ಆಸಕ್ತಿ ಇದ್ದಾಗ ಮುಂದುವರಿಸ್ತಾರೆ. ಮತ್ತು ಸೋಲಿಗೂ ತಯಾರಿರಬೇಕು, ನಾನು ಮಾಡಿದೆಲ್ಲ ಸಫಲ ಆಗ್ತದೆ ಅಂತ ಅಂದಿಸಿ ಕಷ್ಟ, ಧೈರ್ಯದಿಂದ ಮುಂದೆ ಇದು ಮಾಡಿದ್ರೆ ಆಗ್ತದೆ, ಒಂದು ವರ್ಷದಲ್ಲಿ ಸಾಧಾರಣ ಅನುಭವ ಆಗ್ತದೆ.
0: ಸರಿ ಸರ್, ಈಗ ಯಾರಿಗಾದರೂ ತಮ್ಮನ್ನು ಸಂಪರ್ಕಿಸಬೇಕು ಅಂತ ಇದ್ದಲ್ಲಿ ತಮ್ಮ ನಂಬರನ್ನು ಕೊಡಬಹುದಾ?
1: ನನ್ನ ಫೋನ್ ನಂಬರ್ 861-867-6922, ಈ ನಂಬರ್ಗೆ ಫೋನ್ ಮಾಡಿದರೆ ನಾನು ಯಾವಾಗಲೂ ಸಿಗ್ತೇನೆ ಹೆಚ್ಚಾಗಿ.
0: ಸರಿ ಸರ್, ಇದುವರೆಗೆ ತಮ್ಮ ತಾರಸಿ ಕೃಷಿಯ ಅನುಭವದ ಕುರಿತು ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡ್ರೆ, ಆಕಾಶವಾಣಿಗೆ ಬಂದು ಸ್ಟುಡಿಯೋಗೆ ಬಂದು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ಕಾರ, ನಿಮಗೂ ಧನ್ಯವಾದಗಳು.
2: ಇದುವರೆಗೆ ಪುತ್ತೂರಿನ ರಾಮಚಂದ್ರ ಜೋಯಿಸ ಅವರ ತಾರಸಿ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ಈಗ ಕೇಳಿ ಕೃಷಿ ಮಾಹಿತಿ.
3: ಭತ್ತದ ಬೆಳೆಯಲ್ಲಿ ಹಲವಾರು ಬೇಸಾಯ ಪದ್ಧತಿಗಳು ಪ್ರಚಲಿತ ಇದ್ದು ಅವುಗಳಲ್ಲಿ ಶ್ರೀ ಪದ್ಧತಿಯನ್ನು ಹೆಚ್ಚು ಪ್ರಚಾರ ಮಾಡಲಾಗ್ತಾ ಇದೆ. ಶ್ರೀ ಪದ್ಧತಿ ಅಂತಂದರೆ ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಷನ್, ಇದನ್ನು ಮಡಗಾಸ್ಕರ್ ಪದ್ಧತಿ ಅಂತಲೂ ಕೂಡ ಕರೀತಾರೆ. ಈ ವಿಧಾನವನ್ನು ಫಾದರ್ ಹೆನ್ರಿ ಡಿಲಾನ್ ಇರುವಂತಹ ವಿಜ್ಞಾನಿ ಸುಮಾರು 30 ವರ್ಷಗಳ ಹಿಂದೆ ಆಫ್ರಿಕಾ ಖಂಡದ ಮಡಗಾಸ್ಕರ್ ಎಂಬಲ್ಲಿ ಪರಿಚಯಿಸಿದ್ದು 1997 ಹೊರ ಜಗತ್ತಿಗೆ ಪರಿಚಯಿಸಲಾಯಿತು. ಪ್ರಪಂಚದ ಸುಮಾರು 20 ದೇಶಗಳಲ್ಲಿ ಶ್ರೀ ಪದ್ಧತಿಯ ಭತ್ತದ ಬೇಸಾಯವನ್ನು ಅಳವಡಿಸಲಾಗಿದ್ದು ಎಲ್ಲ ಭತ್ತ ಬೆಳೆಯುವಂತಹ ದೇಶಗಳಲ್ಲಿ ತ್ವರಿತಗತಿಯಲ್ಲಿ ಇದು ಹರಡ್ತಾ ಇದೆ. ಸಾಂಪ್ರದಾಯಿಕ ಭತ್ತದ ಬೇಸಾಯ ಪದ್ಧತಿಗೆ ಹೋಲಿಸಿದರೆ ಈ ಪದ್ಧತಿಯಲ್ಲಿ ನಾಟಿ ಅಂತರವನ್ನು ಜಾಸ್ತಿಯಾಗಿ ಇಟ್ಟುಕೊಂಡು ಕಡಿಮೆ ಬಿತ್ತನೆ ಬೀಜ, ಕಡಿಮೆ ನೀರಿನ ಉಪಯೋಗ ಹಾಗೂ ಕಡಿಮೆ ಗೊಬ್ಬರಗಳ ಮತ್ತು ರಾಸಾಯನಿಕಗಳನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಶ್ರೀ ಪದ್ಧತಿಯಲ್ಲಿ ಅನೇಕ ಅನುಕೂಲತೆಗಳಿವೆ. ಸಸಿ ಮಡಿಗೆ ಕಡಿಮೆ ಪ್ರದೇಶ ಸಾಕು ಹಾಗೂ ಕಡಿಮೆ ನಿರ್ವಹಣಾ ಖರ್ಚು ಇರುತ್ತದೆ. ಬಿತ್ತನೆ ಬೀಜ 1 ಸುಮಾರು 2-3 ಸಾಕಾಗ್ತದೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸುಮಾರು 25 1 ಬೇಕಾಗ್ತದೆ. ಕಡಿಮೆ ನೀರನ್ನು ಬಳಸಿದರೆ ಸಾಕು, ಉತ್ತಮ ಬೇರುಗಳ ಬೆಳವಣಿಗೆ ಆಗ್ತದೆ, ಇದರಿಂದ ಪೋಷಕಾಂಶಗಳ ಹೀರುವಿಕೆಯ ಸಾಮರ್ಥ್ಯವು ಕೂಡ ಹೆಚ್ಚಳ ಆಗ್ತದೆ. ಹೆಚ್ಚಿನ ಮರಿ ಹೊಡೆಯುವಂತಹದ್ದು ಅಥವಾ ತೆಂಡೆ ಹೊಡೆಯುವಂತಹದ್ದು ಅಂದರೆ ಪ್ರತಿ ಬುಡದಿಂದ ಸುಮಾರು 80 ಮರಿಗಳ ತನಕ ಪಡೆಯಬಹುದು. ಕಳೆಗಳ ನಿಯಂತ್ರಣಕ್ಕಾಗಿ ಕೋನೋವೀಡರ್ ಉಪಕರಣಗಳನ್ನು ಬಳಸುವುದರಿಂದ ಭೂಮಿಯ ಉತ್ತಮ ಉಸಿರಾಟ ಹಾಗೂ ಬೇರಿನ ಬೆಳವಣಿಗೆ ಉತ್ತಮವಾಗಿರ್ತದೆ. ತೆಂಡೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಉತ್ತಮ ತೆನೆಗಳು ಮತ್ತು ಕಾಳುಗಳು ಬರ್ತವೆ. ಕಾಳಿನ ತೂಕ ಮತ್ತು ಇಳುವರಿಯಲ್ಲೂ ಕೂಡ ಹೆಚ್ಚಳ ಉಂಟಾಗ್ತದೆ. ಕಡಿಮೆ ನೀರಿನ ಬಳಕೆಯಿಂದ ಮಣ್ಣು ಮತ್ತು ಪರಿಸರ ರಕ್ಷಣೆ ಆಗ್ತದೆ. ಶ್ರೀ ಪದ್ಧತಿಯಲ್ಲಿ ಕೆಲವೊಂದು ಕ್ರಮವನ್ನು ಅನುಸರಿಸಬೇಕು. ಕಡಿಮೆ ಬಿತ್ತನೆ ಬೀಜ ಅಂದರೆ 2-3 ಬಿತ್ತನೆ ಬೀಜ ಸಾಕು. ಕಡಿಮೆ ವಯಸ್ಸಿನ ಸಸಿಯನ್ನು ನಾಟಿ ಮಾಡಬೇಕು, ಅಂದರೆ ಸುಮಾರು 8-14 ದಿವಸದ ಸಸಿಗಳನ್ನು ನಾಟಿಗೆ ಬಳಸಬೇಕು. ಸಸಿ ಕಿತ್ತ ತಕ್ಷಣ ಸುಮಾರು 1/2 ಒಳಗಡೆ ಜಾಗರೂಕತೆಯಿಂದ ಸಸಿಯನ್ನು ನಾಟಿ ಮಾಡಬೇಕು. ಪ್ರತಿ ಜಾಗಕ್ಕೆ ಅಥವಾ ಗುಣಿಗೆ ಒಂದೇ ಸಸಿಯನ್ನು ತೇಲು ನಾಟಿ ಪದ್ಧತಿಯಲ್ಲಿ ನಾಟಿ ಮಾಡುವಂಥದ್ದು ಒಳ್ಳೆಯದು. ಅಗಲವಾದ ಅಂತರದಲ್ಲಿ ಅಂದರೆ ಸುಮಾರು 25 ಚೌಕಾಕಾರದಲ್ಲಿ ನಾಟಿ ಮಾಡುವಂಥದ್ದು ಒಳ್ಳೆಯದು. ನಾಟಿ ಮಾಡಿದ 10 ದಿನದಿಂದ 10 ದಿವಸಗಳಿಗೆ ಒಂದು ಸಾರಿ 2-3 ಬಾರಿ ಕೋನೋವೀಡರ್ ಉಪಕರಣದ ಸಹಾಯದಿಂದ ಕಳೆ ನಿಯಂತ್ರಣವನ್ನು ಮಾಡಬೇಕು. ಗದ್ದೆಯಲ್ಲಿ ನೀರು ನಿಲ್ಲಿಸದೆ ಹೂವು ಅಥವಾ ತೆನೆ

ಹೂವು ಅಥವಾ ತೆನೆ ಬರುವ ತನಕ ಮಣ್ಣನ್ನು ಕೇವಲ ಹಸಿ ಮಾಡುವಂಥದ್ದು ಒಳ್ಳೆಯದು. ನಾಟಿ ಮಾಡಿದ 2 ತಿಂಗಳ ನಂತರ 10 ರಿಂದ 15 ದಿವಸಗಳಿಗೆ ಒಂದು ಸಾರಿ ಸಣ್ಣ ಬಿರುಕು ಬರುವ ಗದ್ದೆಯನ್ನು ಒಣಗಿಸುವಂತಹದ್ದು ಮತ್ತು ಹಸಿ ಮಾಡುವಂತಹದ್ದು, ಅಂದರೆ ಆಲ್ಟರ್ನೇಟ್ ಡ್ರೈಯಿಂಗ್ ಮತ್ತು ವೆಟ್ಟಿಂಗ್, ಒಣಗಿಸುವಂಥದ್ದು ಮತ್ತು ತೇವ ಮಾಡುವಂಥದ್ದು, ಇದನ್ನು ಮಾಡಬೇಕಾಗ್ತದೆ. ಹೂವು ಮತ್ತು ತೆನೆ ಬಂದ ನಂತರದ ಗದ್ದೆಯಲ್ಲಿ 1 ರಿಂದ 2 ಇಂಚಿನಷ್ಟು ನೀರನ್ನು ನಿಲ್ಲಿಸಿದರೆ ಸಾಕಾಗ್ತದೆ. ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯಕ್ಕೆ ಬೇಕಾಗಿರುವಂತಹ ಸಾಮಾನುಗಳು, 1 ಎಕರೆ ಪ್ರದೇಶಕ್ಕೆ ಸುಮಾರು 2 ಕಿಲೋದಿಂದ 3 ಕಿಲೋದಷ್ಟು ಬಿತ್ತನೆ ಕಾಳು ಬೇಕು. ಕಾರ್ಬೆಂಡಜಿಮ್ ಶಿಲೀನಾಶಕ ಸುಮಾರು 12 ಗ್ರಾಮ್ನಷ್ಟು, ಎಜೋಸ್ಪಿರುಲಿಯಂ ಜೈವಿಕ ಜೀವಾಣು ಸುಮಾರು 500 ಗ್ರಾಮ್ನಷ್ಟು, ರಂಜಕ ಕರಗಿಸುವ ಜೀವಾಣು 500 ಗ್ರಾಮ್, ಜಿಂಕ್ ಸಲ್ಫೇಟ್ 8 ಕಿಲೋದಷ್ಟು, ಬೊರೆಕ್ಸ್ 1 ರಿಂದ 2 ಕಿಲೋದಷ್ಟು, ಸಾರಜನಕ 30 ಕಿಲೋ, ರಂಜಕ 30 ಕಿಲೋ ಹಾಗೂ ಪೊಟ್ಯಾಶ್ 40 ಕಿಲೋದಷ್ಟು 1 ಎಕರೆಗೆ ಬೇಕಾಗ್ತದೆ. ಶ್ರೀ ಪದ್ಧತಿಯ ಸಮಗ್ರ ಬೇಸಾಯ ಕ್ರಮಗಳನ್ನು ಈ ರೀತಿಯಾಗಿ ಹೇಳಬಹುದು. ಸ್ಥಳದ ಆಯ್ಕೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಸಮಸ್ಯಾತ್ಮಕ ಮಣ್ಣುಗಳಾದ ಹುಳಿ ಮಣ್ಣು ಮತ್ತು ಚೌಳು ಮಣ್ಣು ಮತ್ತು ಜೋಗು ಮಣ್ಣು ಈ ಕೃಷಿಗೆ ಯೋಗ್ಯವಲ್ಲ. ಅತಿಯಾದಂತಹ ಕಳೆಗಳಿಂದ ಕೂಡಿದ ಭೂಮಿ ಅಷ್ಟೊಂದು ಸೂಕ್ತವಲ್ಲ. ಅತಿ ಹೆಚ್ಚು ನೀರು ಸಿಗುವ ಅಥವಾ ಹರಿಯುವ ಭೂಮಿಯಲ್ಲಿ ನೀರಿನ ಹತೋಟಿ ಸಾಧ್ಯ ಇಲ್ಲದೇ ಇರುವುದರಿಂದ ಶ್ರೀ ಪದ್ಧತಿಯ ಉಪಯೋಗವನ್ನು ಸಂಪೂರ್ಣ ಪಡೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಶ್ರೀ ಪದ್ಧತಿಯಲ್ಲಿ ಪದೇ ಪದೇ ನೀರನ್ನು ಹಾಯಿಸಬೇಕಾಗಿರುವುದರಿಂದ ಸಮುದಾಯ ಪದ್ಧತಿಯಲ್ಲಿ ನೀರನ್ನು ಹಾಯಿಸುವುದು ಅಥವಾ ಕಾಲುವೆ ಮೂಲದ ನೀರಾಯಿಸುವಂತಹ ಸೌಲಭ್ಯದಲ್ಲಿ ಈ ಪದ್ಧತಿ ಸ್ವಲ್ಪ ಕಷ್ಟವಾಗ್ತದೆ. ಕಡಿಮೆ ನೀರಿನ ಸೌಲಭ್ಯ ಇರುವ ಬಾವಿ ಮತ್ತು ಕೊಳವೆ ಮೂಲದ ನೀರಾವರಿ ಇರುವ ಪ್ರದೇಶದಲ್ಲಿ ಶ್ರೀ ಪದ್ಧತಿ ಹೆಚ್ಚು ಅರ್ಥಪೂರ್ಣವಾಗ್ತದೆ. ಸವಳು ನೀರಿದ್ದ ಸಂದರ್ಭದಲ್ಲಿ ಶ್ರೀ ಪದ್ಧತಿ ಸೂಕ್ತವಲ್ಲ. ಆರೋಗ್ಯದಿಂದ ಕೂಡಿದ ಫಲವತ್ತಾದ ಕಳೆರಹಿತ ಮಣ್ಣು ಶ್ರೀ ಪದ್ಧತಿಗೆ ಸೂಕ್ತವಾಗಿದೆ. ಎಲ್ಲ ತಳಿಗಳನ್ನು ಈ ಪದ್ಧತಿಯಲ್ಲಿ ಕೃಷಿ ಮಾಡಬಹುದಾದರೂ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ತಳಿಗಳಾದ ಅಧಿಕ ಇಳುವರಿ ಕೊಡುವ ತಳಿಗಳು ಮತ್ತು ಹೈಬ್ರಿಡ್ ತಳಿಗಳು ಶ್ರೀ ಪದ್ಧತಿಗೆ ಹೆಚ್ಚು ಸೂಕ್ತವಾಗಿವೆ. ಜಯ, ಹೇಮಾವತಿ, ಇಂಟಾನ್ ತಳಿಗಳು ಹಾಗೆ ಹೈಬ್ರಿಡ್ ತಳಿಗಳಾದ KRH 2, KRH 4, PAC 837 ಇವುಗಳನ್ನು ಕೂಡ ಬಳಸಬಹುದು. ಕಡಿಮೆ ಬಿತ್ತನೆ ಬೀಜವನ್ನು ಬಳಸುವುದರಿಂದ ಉತ್ತಮವಾದ ರೋಗರಹಿತ ಗಟ್ಟಿ ಕಾಳುಗಳನ್ನು ಬಿತ್ತನೆಗೆ ಬಳಸಬೇಕು. ಇದರಿಂದ ಹೆಚ್ಚಿನ ಮೊಳಕೆ ಪ್ರಮಾಣ ಹೊಂದಿ ಸಾಕಾಗುವಷ್ಟು ಸದೃಢ ಆರೋಗ್ಯ ಸಸ್ಯವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನ ಹಾಗೆ 12 ಗ್ರಾಮ್ ಕಾರ್ಬೆಂಡಜಿಮ್ ಶಿಲೀನಾಶಕವನ್ನು 6 ಲೀಟರ್ ನೀರಿಗೆ ಹಾಕಿ ದ್ರಾವಣಕ್ಕೆ ಎಕರೆಗೆ ಬೇಕಾಗಿರುವಂತಹ 2 ರಿಂದ 3 ಕಿಲೋದಷ್ಟು ಬಿತ್ತನೆ ಬೀಜವನ್ನು 12 ಗಂಟೆಗಳ ಕಾಲ ನೆನೆಸಿ ನಂತರ ಚೀಲದಲ್ಲಿ ಕಟ್ಟಿ ಬಿಸಿಯಾದ ವಾತಾವರಣದಲ್ಲಿ ಇಟ್ಟು ಸಣ್ಣ ಮೊಳಕೆ ಬರುವ ತನಕ 36 ಗಂಟೆಯಿಂದ 48 ಗಂಟೆಗಳ ಕಾಲ ಇಡಬೇಕಾಗ್ತದೆ. ಸದೃಢವಾದಂತಹ ಆರೋಗ್ಯವಂತಹ ಸಸಿಯನ್ನು ಪಡೆಯುವುದಕ್ಕೆ ಅತಿ ಸಣ್ಣ ಸಸಿಗಳನ್ನು ಮಡಿಗಳಿಂದ ಕೀಳುವುದರಿಂದ ಉತ್ತಮವಾದ ಸಸಿ ಮಡಿಯನ್ನು ತಯಾರಿಸಬಹುದು. 1 ಮೀಟರ್ ಅಗಲ, 10 ಸೆಂಟಿಮೀಟರ್ ಎತ್ತರ ಹಾಗೂ ಸುಮಾರು 6 ಮೀಟರ್ ಉದ್ದದ ಮಡಿಗೊಂದಕ್ಕೆ 1 ಎಕರೆಗೆ ಸಸಿಯನ್ನು ಬೆಳೆಸುವುದಕ್ಕೆ ಬೇಕಾಗ್ತದೆ. 8 ರಿಂದ 14 ದಿವಸದ ಸಣ್ಣ ಎಳೆಯ ಸಸಿಗಳನ್ನು ಹಾನಿಯಾಗದ ಹಾಗೆ ಕೀಳಬೇಕಾಗಿರುವುದರಿಂದ ಮರಳು ಮಿಶ್ರಿತ ಮಣ್ಣು ಸೂಕ್ತ. ಒಂದು ವೇಳೆ ಅಂಟು ಮಣ್ಣು ಅಥವಾ ಜೇಡಿಮಣ್ಣು ಕಪ್ಪು ಮಣ್ಣಾಗಿದ್ದರೆ 6 ಮೀಟರ್ ಉದ್ದದ ಮಡಿಗೆ 3 ರಿಂದ 4 ಬುಟ್ಟಿಯಷ್ಟು ಮರಳು ಅಥವಾ ಹೊಯ್ಗೆಯನ್ನು ಸೇರಿಸಬಹುದು. 5 ರಿಂದ 6 ಬುಟ್ಟಿ ಕಳಿತ ಕಾಂಪೋಸ್ಟನ್ನು ಮಡಿಗೆ ಸೇರಿಸಿ ಮಣ್ಣಿಗೆ ಮಿಶ್ರಣ ಮಾಡಬೇಕು. ಇದರ ಜೊತೆಗೆ ಸುಮಾರು 1/4 ಕಿಲೋದಷ್ಟು ಅಜೋಸ್ಪೈರಲಮ್, 500 ಗ್ರಾಂ ರಂಜಕ ಒದಗಿಸುವಂತಹ ಜೀವಾಣು ಮತ್ತು 500 ಗ್ರಾಂ ಸುಡೋಮೊನಾಸ್ ಫ್ಲೋರೆಸೆನ್ಸ್ ಇದನ್ನು ಕೂಡ ಸೇರಿಸಿ ನಂತರ ಮಡಿಯನ್ನು ನೀರಿನಿಂದ ತೋರಿಸಬೇಕು. ಸಣ್ಣದಾಗಿ ಮೊಳಕೆ ಬಂದಂತಹ ಭತ್ತದ ಬೀಜವನ್ನು ಹಸಿ ಮಡಿಯ ಮೇಲೆ ಸಮನಾಗಿ ಚೆಲ್ಲಬೇಕು. ಚೆಲ್ಲಿದ ನಂತರ ಕಳಿತ ಕಾಂಪೋಸ್ಟ್ ಮಿಶ್ರಿತ ಮಣ್ಣನ್ನು ಹರಡಬೇಕು. ನಂತರ ಅದರ ಮೇಲೆ ಹುಲ್ಲನ್ನು ಹಾಕಿ ಮುಚ್ಚಬೇಕು. ಇದರಿಂದ ಮೊಳಕೆಯ ಪ್ರಮಾಣ ಹೆಚ್ಚುತ್ತದೆ. ಬಿತ್ತುವಾಗ ಅತಿ ದೂರದಲ್ಲಿ ಅಥವಾ ಅಂತರದಲ್ಲಿ ಬಿತ್ತನೆ ಮಾಡಬಾರದು. ಇದರಿಂದ ಸಸಿ ಕೀಳುವಾಗ ಮೊಟಕಾಗ್ತದೆ. ಹಾಗೆ ಬಿತ್ತನೆ ನಂತರ ಸಸಿಮಣಿ ಒಡಗದ ಹಾಗೆ ಮಳೆಯನ್ನು ನೋಡಿಕೊಂಡು ನೀರನ್ನು ಕೊಡಬೇಕಾಗ್ತದೆ. ಬಿತ್ತನೆಯಾದ 2 ರಿಂದ 3 ದಿವಸಗಳ ನಂತರ ಹುಲ್ಲನ್ನು ತೆಗೆದು ಹಸಿಯಾಗುವಷ್ಟು ನೀರನ್ನು ಹಾಕಿದರೆ ಸಾಕಾಗ್ತದೆ. ಹಾಗೆಯೇ ಮುಖ್ಯ ಭೂಮಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಬೇಕು. ಕಡಿಮೆ ನೀರನ್ನು ಬಳಸುವುದರಿಂದ ಸಮನಾದಂತಹ ಮಟ್ಟದಲ್ಲಿ ನೀರು ನಿಲ್ಲಿಸಲು ಭೂಮಿಯನ್ನು ಚೆನ್ನಾಗಿ ಸಮತಟ್ಟು ಮಾಡಬೇಕು. ನಂತರ ನಾಟಿ ಮಾಡುವುದಕ್ಕೆ 3 ರಿಂದ 4 ವಾರಗಳ ಮೊದಲೇ 4 ರಿಂದ 5 ಟನ್ನಷ್ಟು ಕಳಿತ ಕಾಂಪೋಸ್ಟ್ ಅಥವಾ ಸಗಣಿ ಗೊಬ್ಬರವನ್ನು ಗದ್ದೆಗೆ ಹರಡಿ ಮಣ್ಣಿನಲ್ಲಿ ಮಿಶ್ರಣ ಮಾಡಬೇಕು. ಒಂದು ವೇಳೆ ಪೂರ್ವ ಮುಂಗಾರಿನಲ್ಲಿ ಹಸಿರೆಲೆ ಗೊಬ್ಬರ ಬೆಳೆಗಳಾದ ಸೆಣಬು, ಡಯಂಚ ಬಿತ್ತನೆ ಮಾಡುವುದಿದ್ದಲ್ಲಿ ಬಿತ್ತನೆಯ ಮುಂಚೆ 2 ರಿಂದ 3 ಟನ್ನಷ್ಟು ಸಗಣಿ ಗೊಬ್ಬರ ಅಥವಾ ಕಾಂಪೋಸ್ಟನ್ನು ಮಣ್ಣಿಗೆ ಹಾಕಿ ಮಿಶ್ರಣ ಮಾಡಬೇಕು. ನಾಟಿಗೆ 8 ರಿಂದ 10 ದಿವಸಗಳ ಮುಂಚೆ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಟ್ರ್ಯಾಕ್ಟರ್ ಅಥವಾ ಪವರ್ ಟಿಲ್ಲರ್ ಸಹಾಯದಿಂದ ಅಥವಾ ಎತ್ತುಗಳ ಸಹಾಯದಿಂದ

0: ಮಣ್ಣಿಗೆ ಸೇರಿಸಬೇಕು. ಹಸಿರಿಲೆ ಗೊಬ್ಬರ ಬೆಳೆಗಳನ್ನು ಹಾಕದಿದ್ದ ಸಂದರ್ಭದಲ್ಲಿ ಗ್ಲಿರಿಸಿಡಿಯಾ ಸೊಪ್ಪು, ಯುಪಟೋರಿಯಂ ಸೊಪ್ಪು ಅಥವಾ ಇತರೆ ಹಸಿರಿಲೆ ಸೊಪ್ಪುಗಳನ್ನು ಹಾಕಿ ನೀರನ್ನು ಬಿಟ್ಟು ಕಳಿಸಬೇಕು. ಪವರ್ ಟಿಲ್ಲರ್ ಅಥವಾ ಟ್ರ್ಯಾಕ್ಟರ್ ಅಥವಾ ಎತ್ತುಗಳ ಸಹಾಯದಿಂದ ಕೆಸರು ಉಳುಮೆ ಮಾಡಿ ಹಲುವೆಯನ್ನು ಹೊಡೆದು ನೀರಿಲ್ಲದೆ ಬರೀ ಹೆಪ್ಪು ಕಾಣುವಂತೆ ನಾಟಿ ಮಾಡುವ ಹಿಂದಿನ ದಿನವೇ ಮಾಡಿಬಿಡಬೇಕು. ಇದರಿಂದ ಮಾರ್ಕರ್ ಉರುಳಿಸಿದರೆ ಮಾರ್ಕರ್ ಸಾಲುಗಳು ಮತ್ತು ಚೌಕಗಳು ಚೆನ್ನಾಗಿ ಕಂಡು ಸಣ್ಣ ಸಸಿ ನಾಟಿ ಮಾಡುವುದಕ್ಕೆ ಅನುಕೂಲವಾಗ್ತದೆ. ನಾಟಿ ಮಾಡುವ ಹಿಂದಿನ ದಿನವೇ ಕೊನೆ ಕೆಸರು ಉಳುಮೆ ಮಾಡುವಾಗಲೇ ಸುಮಾರು 8 ಕಿಲೋದಷ್ಟು ಸತುವಿನ ಸಲ್ಫೇಟ್, 1-2 ಕಿಲೋದಷ್ಟು ಬೋರ್ಯಾಕ್ಸ್ ಮತ್ತು 25 ಕಿಲೋ ಯೂರಿಯಾ, 150 ಕಿಲೋ ಶಿಲಾರಂಜಕ ಅಥವಾ 25 ಕೆಜಿ DAP ಮತ್ತು 25 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಈ ಗೊಬ್ಬರಗಳನ್ನು ಸಮನ್ನಾಗಿ ಹರಡಬೇಕು. ನಾಟಿ ಮಾಡುವಾಗ ಮಾರ್ಕರ್ ಸಹಾಯದಿಂದ ನಾಟಿ ಮಾಡಬಹುದು ಅಥವಾ ದಾರ ಇಲ್ಲವೇ PVC ಪೈಪುಗಳ ಸಹಾಯದಿಂದ ನಾಟಿ ಮಾಡಬಹುದು ಅಥವಾ ನುರಿತ ಆಳುಗಳಿಂದ ಮಾರ್ಕರ್ ಸಹಾಯವಿಲ್ಲದೆ ನಾಟಿಯನ್ನು ಮಾಡಬಹುದು. ನಾಟಿ ಮಾಡಿದ 2-3 ದಿವಸಗಳಲ್ಲಿ 1 ಎಕರೆಗೆ ಸುಮಾರು 1 ಲೀಟರ್ನಷ್ಟು ಬ್ಯೂಟಕ್ಲೋರ್ ಉದಯಪೂರ್ವ ಕಳೆನಾಶಕವನ್ನು 20-30 ಕಿಲೋದಷ್ಟು ಮರಳಿನ ಜೊತೆಗೆ ಸೇರಿಸಿ ಇಡೀ ಎಕರೆಗೆ ಗದ್ದೆಗೆ ಎರಚಬಹುದು. ಕಳೆನಾಶಕ ಹಾಕಿದ ಮರುದಿವಸ ಸ್ವಲ್ಪ ನೀರನ್ನು ಹಾಯಿಸಬೇಕು. ಇದರಿಂದ ಕಳೆಗಳು ಚೆನ್ನಾಗಿ ಹತೋಟಿ ಆಗ್ತದೆ. ನಾಟಿ ಮಾಡಿದ 10ನೇ ದಿನ ಕೋನೋವೀಡರ್ ಉಪಕರಣದ ಸಹಾಯದಿಂದ ಸಾಲಿನ 2 ದಿಕ್ಕಿನಲ್ಲಿ ಗದ್ದೆಯನ್ನು ಹಿಂದೆ ಮುಂದೆ ಉಜ್ಜುವುದರಿಂದ ಸಣ್ಣ ಸಣ್ಣ ಕಳೆಗಳು ಮಣ್ಣಿನಲ್ಲಿ ಸೇರಿ ಗೊಬ್ಬರವಾಗುವುದರಲ್ಲಿ ಮಣ್ಣು ಸರಳವಾಗಿ ಉಸಿರಾಟಕ್ಕೆ ಅನುಕೂಲವಾಗಿ ಬೇರಿನ ಬೆಳವಣಿಗೆ ಅನುಕೂಲವಾಗ್ತದೆ. ಜೊತೆಗೆ ಹೆಚ್ಚಿನ ತೆಂಡೆ ಬರುವುದಕ್ಕೆ ಸಹಾಯವಾಗ್ತದೆ.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಿಯ ರೈತ ಬಾಂಧವರೇ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು ಇದರ ಇಂದಿನ ಧಾರಣೆ ಹೀಗಿದೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರಿಂದ 55,000, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 47,000, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 33,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರಿಂದ 16,500, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 28,000 ರಿಂದ 35,000, 2ನೇ ವರ್ಗ ತೆಂಗಿನಕಾಯಿ 1,000ಕ್ಕೆ 22,000 ರಿಂದ 30,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 ರಿಂದ 5,500, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,500, IR8 ಕ್ವಿಂಟಾಲಿಗೆ 3,800 ರಿಂದ 4,500, ಭತ್ತ ಆಮದು ಕ್ವಿಂಟಾಲಿಗೆ 2,350 ರಿಂದ 2,550, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 ರಿಂದ 5,400, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 ರಿಂದ 5,000, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 ರಿಂದ 5,500, ಮೆಣಸು ಕ್ವಿಂಟಾಲಿಗೆ 17,000 ರಿಂದ 24,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರಿಂದ 67,000, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 ರಿಂದ 14,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರಿಂದ 6,500, ಕದಳಿ ಕ್ವಿಂಟಾಲಿಗೆ 6,000 ರಿಂದ 7,500, ಗಾಳಿ ಕ್ವಿಂಟಾಲಿಗೆ 6,000 ರಿಂದ 6,500, ನೇಂದ್ರ ಬಾಳೆಕಾಯಿ ಕ್ವಿಂಟಾಲಿಗೆ 7,000 ರಿಂದ 8,000. ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆ.
2: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, 1,00,000 ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಪ್ರೀತಿಯ ರೈತ ಬಾಂಧವರೇ, ನಾಳೆಯ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಕೃಷಿ ರಕ್ಷಿಸಿ ಅಭಿಯಾನದ ಅಂಗವಾಗಿ ದಕ್ಷಿಣ ಕನ್ನಡದ ICAR ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿಗಳಾದ ಡಾ ಕೇದಾರ್ನಾಥ್ ಅವರೊಂದಿಗೆ ನೈಸರ್ಗಿಕ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಕುರಿತು ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಗಾಯತ್ರಿ ಎಂ, ಆ ಬಳಿಕ

ಇದುವರೆಗೆ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ವ್ಯಾಸರಾಯರ ರಚನೆಯ, ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜಿಸಿದ ಭಕ್ತಿಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಾಡು ಸೋಮಶೇಖರ ತಾನೇ ಬಲ್ಲ.

ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರ ನಡುವೆ ಇಂದು ಬ್ರಾಟಿಸ್ಲಾವಾದಲ್ಲಿ ನಿಯೋಗ ಮಟ್ಟದ ಉನ್ನತ ಮಾತುಕತೆ ಜರುಗಿತು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವು ಪರಸ್ಪರ ನಂಬಿಕೆ ಮತ್ತು ಕಾರ್ಯತಂತ್ರದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಎಂದ ಪ್ರಧಾನಿ, ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ರಾಷ್ಟ್ರಗಳು ಪರಸ್ಪರ ಸಹಕಾರದ ಆಶಯ ಪತ್ರಕ್ಕೆ ಸಹಿ ಹಾಕಿವೆ ಎಂದು ತಿಳಿಸಿದರು. ಇಂದು ಡಿಜಿಟಲ್ ತಂತ್ರಜ್ಞಾನ ವಲಯದಲ್ಲಿ ಸಹಿ ಮಾಡಲಾದ ತಿಳುವಳಿಕೆ ಒಪ್ಪಂದವು ಉಭಯ ದೇಶಗಳ ನಡುವೆ ಸಹಕಾರದ ಹೊಸ ಮಾರ್ಗಗಳನ್ನು ಮುಕ್ತಗೊಳಿಸಲಿದೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ, ಭಾರತದ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ಪರಿವರ್ತನೆ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಪ್ರಗತಿಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಖಾಯಂ ಸದಸ್ಯ ರಾಷ್ಟ್ರವನ್ನಾಗಿ ಸೇರ್ಪಡೆಗೊಳಿಸಬೇಕು ಎಂದು ಒತ್ತಿ ಹೇಳಿದರು. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ರಾಷ್ಟ್ರಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ ನೀತಿ ಚರ್ಚೆಗಳು ಹಾಗೂ ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯ ವಾಹಿನಿಗೆ ತರುವ ಒಂದು ಚಳುವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದ ನಗರ ಪ್ರದೇಶಗಳಲ್ಲಿ 15 ವರ್ಷ ಮೇಲ್ಪಟ್ಟವರ ಒಟ್ಟಾರೆ ನಿರುದ್ಯೋಗ ದರವು ಪ್ರಸಕ್ತ ವರ್ಷದ ಮೇ ತಿಂಗಳಿನಲ್ಲಿ ಶೇಕಡ 6.4% ಕುಸಿದಿದೆ ಎಂದು ರಾಷ್ಟೀಯ ಸಾಂಖ್ಯಿಕ ಕಚೇರಿ ಇಂದು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ದರವು ಶೇಕಡ 6.9%. ಇದೇ ವೇಳೆ ನಗರ ಪ್ರದೇಶ

0: ದೇಶದ ಮಹಿಳಾ ನಿರುದ್ಯೋಗ ದರವು ವರ್ಷದ ಕನಿಷ್ಠ ಮಟ್ಟವಾದ 8.2% ಇಳಿಕೆಯಾಗಿದೆ. ಮತ್ತೊಂದೆಡೆ ಗ್ರಾಮೀಣ ಭಾಗದ ನಿರುದ್ಯೋಗ ದರವು ಕಳೆದ ವರ್ಷದ ಮಟ್ಟದಲ್ಲೇ ಅಂದರೆ 5.1% ಸ್ಥಿರವಾಗಿ ಕಾಯ್ದುಕೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಜಾಗತಿಕ ಸಂಘರ್ಷವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿರುವ ಒಪ್ಪಂದವನ್ನು ಭಾರತ ಸ್ವಾಗತಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಮಹತ್ವದ ಒಪ್ಪಂದವು ಪ್ರಾದೇಶಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ನೆರವಾಗಲಿದೆ ಎಂದು ಭಾರತ ಆಶಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಮುಕ್ತ ನೌಕಾಯಾನ ಮತ್ತು ಜಾಗತಿಕ ವಾಣಿಜ್ಯ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಇದು ದಾರಿಯಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು ತೈಲ ಸಂಸ್ಕರಣಾಗಾರಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಕಳೆದ 4 ದಿನಗಳಲ್ಲಿ 1.84 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಕೊರತೆಯಾಗಿಲ್ಲ ಎಂದರು. ರಸಗೊಬ್ಬರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಬಂದನ ಪ್ರೇಯಸಿ ಮಾತನಾಡಿ, ಪ್ರಸಕ್ತ 2026 ಮುಂಗಾರು ಹಂಗಾಮಿಗೆ ಅಗತ್ಯವಿರುವ 383.9 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದಲ್ಲಿ ಈಗಾಗಲೇ 37% ವಿತರಣೆಯಾಗಿದ್ದು ದಾಸ್ತಾನು ಸಾಮಾನ್ಯವಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಶರ್ಮಾ 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ದಿಶಾ ಎಲ್ಎನ್ಜಿ ನೌಕೆಯು ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಗುರುವಾರ ಗುಜರಾತ್ ತಲುಪಲಿದೆ. ಗಲ್ಫ್ ಪ್ರದೇಶದ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಕಳೆದ 96 ಗಂಟೆಗಳಲ್ಲಿ 50 ನಾವಿಕರು ಸೇರಿದಂತೆ ಇದುವರೆಗೆ ಒಟ್ಟು 3,587 ಭಾರತೀಯ ಕಡಲ ಕಾರ್ಮಿಕರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 2026 ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಭವ್ಯವಾಗಿ ಆಯೋಜಿಸಲು ಯೋಜಿಸಿರುವ ಆಯುಷ್ ಸಚಿವಾಲಯ ನವದೆಹಲಿಯಲ್ಲಿ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆಯುಷ್ ಸಚಿವಾಲಯದ ಕೇಂದ್ರ ಸ್ವತಂತ್ರ ಉಸ್ತುವಾರಿ ಸಚಿವ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವ ಪ್ರತಾಪ್ರಾವ್ ಜಾಧವ್, ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. 2026 ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷವಾಕ್ಯದಡಿ ಆಚರಿಸಲು ಸಿದ್ದತೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ 45 ನಿಮಿಷಗಳ ಯೋಗ ಶಿಷ್ಟಾಚಾರದ ಪ್ರದರ್ಶನವನ್ನು ನಡೆಸಲಾಗುವುದು ಮತ್ತು ಪ್ರಧಾನ ಕಾರ್ಯಕ್ರಮದ ಜೊತೆ ಜೊತೆಗೆ ಹೂಗ್ಲಿ ನದಿಯಲ್ಲಿ 500 ದೋಣಿಗಳಲ್ಲಿ ಯೋಗ ಪ್ರದರ್ಶನಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಗೋವಾದಲ್ಲಿ ನಡೆದ ಜಾಗತಿಕ ಪವನ ದಿನ 2026 ರಾಷ್ಟೀಯ ಸಮ್ಮೇಳನದಲ್ಲಿ ವಿಂಡ್ ಟರ್ಬೈನ್ ಪೂರೈಕೆ ಸರಪಳಿ ನಿರ್ವಹಣಾ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದರು. ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಇಂಡಿಯನ್ ವಿಂಡ್ ಟರ್ಬೈನ್ ಉತ್ಪಾದನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಡಬ್ಲ್ಯೂಟಿ ಮಾರುತ್ ಪೋರ್ಟಲ್ ಪವನ ಇಂಧನ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿರುವ ದೇಶದ ಮೊದಲ ಡಿಜಿಟಲ್ ವೇದಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳು ಭಾರತದ ಅಭಿವೃದ್ಧಿ ಪಥದ ಪ್ರೇರಕ ಶಕ್ತಿಗಳಾಗಿ ಹೊರಹೊಮ್ಮಿದ್ದು ಆಡಳಿತ ಮತ್ತು ಸಾರ್ವಜನಿಕ ಕಲ್ಯಾಣದ ಪ್ರಮುಖ ಸ್ತಂಭಗಳಾಗಿ ಮಾರ್ಪಟ್ಟಿವೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸುಲಭವಾಗಿ ಹಣಕಾಸು ಲಾಭ ಗಳಿಸುವ ಭರವಸೆ ನೀಡುವ ಹೂಡಿಕೆ ವೇದಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲಿಸಿರುವಂತೆ ಬಿಂಬಿಸಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯ ಶೋಧನಾ ಘಟಕ ವಿಡಿಯೋ ನಕಲಿ ಮತ್ತು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾಗಿದೆ.

0: ಇದೆ ಎಂದು ತಿಳಿಸಿದೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17-21 ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೊರ್ಗೊಹೈನ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ವಿಜೇತೆ ಪ್ರೀತಿ ಪವಾರ್ ಮಹಿಳಾ ತಂಡವನ್ನು ಮುನ್ನಡೆಸುತ್ತಿದ್ದು ಸಾಕ್ಷಿ ಪ್ರಿಯಾ ಮತ್ತು ಪರ್ವಿನ್ ತಂಡದ ಉಳಿದ ಸದಸ್ಯರಾಗಿದ್ದಾರೆ. ಗಾಯದ ಸಮಸ್ಯೆಯಿಂದಾಗಿ ತಾರಾ ಬಾಕ್ಸರ್ಗಳಾದ ಜೈಸ್ಮಿನ್ ಲ್ಯಾಂಬೋರಿಯಾ ಮತ್ತು ಅರುಂಧತಿ ಚೌಧರಿ ಈ ಪ್ರವಾಸದಿಂದ ಹೊರಗುಳಿದಿದ್ದಾರೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಕಾಬೋವರ್ಡಿ ಮುಖಾಮುಖಿಯಾಗಲಿವೆ. ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿದೆ. ಇಂದು ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ ಜಿ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ತರಂಗಾಂತರ 275.5 meters, 1089 kHz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕೇಳುಗರೆ, ಈಗ ಕೇಳಿ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಅನ್ಪತ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ. ಸಾಹಿತ್ಯ ರಾಜಾ ಮೆಹದಿ ಅಲಿ ಖಾನ್, ಸಂಗೀತ ಮದನ್ ಮೋಹನ್.

ಅಭಿಮಾನ್ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ, ಸಾಹಿತ್ಯ ಮಜ್ರೂಹ್ ಸುಲ್ತಾನ್ಪುರಿ, ಸಂಗೀತ ಎಸ್ ಟಿ ಬರ್ಮನ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಬಳಿಕ ದೇವರ ನಾಮಗಳು, ತದನಂತರ ಭಾಷಣವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ವಿನೀತ್ ಪಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ಧೀಮಂತ್ ಭಟ್ಟ. ಇದೀಗ ಕೇಳಿ ಕಾಶಿ ವಿಶಾಲಾಕ್ಷಿಂ ಬಜೆಹಂ. ರಾಗ ಗಮಕ ಕ್ರಿಯ, ತಾಳ ರೂಪಕ, ರಚನೆ ಮುತ್ತುಸ್ವಾಮಿ ದೀಕ್ಷಿತರು.

ಇದುವರೆಗೆ ವಿನೀತ್ ಪಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ಪ್ರಣೀತ್ ಬಿ ವಯಲಿನ್, ಧೀಮಂತ್ ಭಟ್ಟ ಮೃದಂಗ. ಮುಂದೆ ಕೇಳಿ ಅನುರಾಧ ವಿ ಭಟ್ ಅವರಿಂದ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೌನೇಶ್ ಕುಮಾರ್ ಚಾವಣಿ, ತಬಲಾ ಬಿ ಅಮೃತ್ ನಾಯಕ್. ಮೊದಲಿಗೆ ಕೇಳಿ ರಚನೆ ಪುರಂದರದಾಸರು.

0: ಕೇಳುಗರೆ, ಇದುವರೆಗೆ ಅನುರಾಧ ವಿ ಭಟ್ ಅವರಿಂದ ದೇವರ ನಾಮಗಳನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೌನೇಶ್ ಕುಮಾರ್ ಚಾವಣಿ, ತಬಲಾ ಬಿ ಅಮೃತ್ ನಾಯಕ್. ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ನೇತ್ರಾ ಅವರಿಂದ ಭಾಷಣ. ವಿಷಯ ಅಂತರಂಗದ ತೀರ್ಥಯಾತ್ರೆ, ಅಕ್ಕಿಯಿಂದ ಅನ್ನದವರೆಗೆ.
1: ಜಗತ್ತನ್ನು ಹೊರಗಣ್ಣಿನಿಂದ ನೋಡಲು ಕಣ್ಣುಗಳಿದ್ದರೆ ಸಾಕು, ಯಾರಿಗೆ ಬೇಕಾದರೂ ಸಾಧ್ಯವಿದೆ ಕೇಳುಗರೆ. ಆದರೆ ಬದುಕಿನ ನಿಗೂಢ ಸತ್ಯಗಳನ್ನು ಅರಿಯಲು ಕಣ್ಣುಗಳನ್ನು ಮುಚ್ಚಿ ಅಂತರಂಗದ ಕತ್ತಲೆಯಲ್ಲಿ ಒಂದು ಪುಟ್ಟ ಜ್ಞಾನದ ಹನತೆ ಹಚ್ಚಲು ಒಂದು ದಿವ್ಯವಾದ ಒಳನೋಟ ಬೇಕು. ನನ್ನ ಹೆತ್ತವರು ನನಗೆ ನೇತ್ರ ಅಂತ ಹೆಸರಿಟ್ಟಾಗ ಅವರು ಕೇವಲ ಈ ಭೌತಿಕ ಕಣ್ಣುಗಳನ್ನು ಮಾತ್ರ ಯೋಚಿಸಿರಬಹುದು. ಆದರೆ ಇವತ್ತು ನನ್ನ ಧ್ವನಿಯನ್ನು ಆಲಿಸುತ್ತಿರುವ ನಿಮ್ಮೆಲ್ಲರ ಆಲೋಚನೆಗಳಿಗೆ ಒಂದು ಹೊಸ ದೃಷ್ಟಿಕೋನ, ಬದುಕನ್ನ ನೋಡುವ ಒಂದು ಹೊಸ ಹದವಾದ ದೃಷ್ಟಿಯನ್ನು ನೀಡುವ ಒಂದು ಪುಟ್ಟ ಪ್ರಾಮಾಣಿಕ ಪ್ರಯತ್ನ ನನ್ನದು. ಇವತ್ತು ನನ್ನ ಜೊತೆ ಯಾರೋ ಒಬ್ಬರು ಕಾರನ್ನು ಓಡಿಸುತ್ತಾ ಏಕಾಂಗಿಯಾಗಿ ಪ್ರಯಾಣಿಸುತ್ತಿರಬಹುದು. ಇನ್ಯಾರೋ ಒಬ್ಬರು ಒಂಟಿ ಕೋಣೆಯ ಮೂಲೆಯಲ್ಲಿ ಕುಳಿತು ಕಣ್ಣೀರು ಒರೆಸಿಕೊಳ್ಳುತ್ತಾ ಆಸರೆಗಾಗಿ ನನ್ನ ಧ್ವನಿ ಕೇಳುತ್ತಿರಬಹುದು. ಮತ್ಯಾರೋ ಒಬ್ಬರು ಅಡುಗೆ ಮನೆಯಲ್ಲಿ ಬೇಯುತ್ತಿರುವ ಅನ್ನದ ಪಾತ್ರೆಯ ಮುಂದೆ ನಿಂತು ಈ ಮಾತುಗಳನ್ನು ಆಲಿಸುತ್ತಿರಬಹುದು. ಇವತ್ತು ನಾವೆಲ್ಲರೂ ಸೇರಿ ಒಂದು ಪಯಣ ಮಾಡೋಣ, ಅದು ಅಕ್ಕಿಯಿಂದ ಅನ್ನವಾಗುವ ರೂಪಾಂತರದ ಪಯಣ. ನಾವು ಹುಟ್ಟುವಾಗ ಹೇಗಿದ್ದೆವು? ಬದುಕಿನ ಪರೀಕ್ಷೆಗಳಲ್ಲಿ ಬೆಂದು ನೊಂದು ಕೊನೆಗೆ ಏನಾಗುತ್ತಿದ್ದೇವೆ? ಒಮ್ಮೆ ಒಂದು ಬಿಳಿಯಾದ ಮುತ್ತಿನಂತೆ ಹೊಳೆಯುವ ಗಟ್ಟಿಯಾದ ಅಕ್ಕಿಯ ಕಾಳು, ತನ್ನ ಪಕ್ಕದಲ್ಲಿ ಇದ್ದ ಬಿಸಿ ಬಿಸಿಯಾದ ಪರಿಮಳಯುಕ್ತ ಹಬೆ ಇಳಿಯುತ್ತಿದ್ದ ಅನ್ನದ ಮುದ್ದೆಯನ್ನು ನೋಡಿ ಅತ್ಯಂತ ಕುತೂಹಲದಿಂದ ಕೇಳಿತಂತೆ, ಗೆಳೆಯ, ಒಂದಿನ ಮುಂಚೆಯಷ್ಟೇ ನೀನು ನಾನೇ ಆಗಿದ್ದೆ, ನನ್ನಂತೆಯೇ ಗಟ್ಟಿಯಾಗಿದ್ದೆ. ಯಾರು ನಿನ್ನನ್ನು ಸುಲಭವಾಗಿ ಮುರಿಯಲು ಸಾಧ್ಯವಿರಲಿಲ್ಲ. ಹಾಗಿದ್ದಾಗ ಹೇಗೆ ನೀನು ಇಷ್ಟು ಬೇಗ ಇಷ್ಟೊಂದು ಮೃದುವಾಗಿ ಎಲ್ಲರ ಹಸಿವನ್ನು ಹಿಂಗಿಸುವ ಅನ್ನವಾಗಿ ರೂಪಾಂತರಗೊಂಡೆ? ನನಗೂ ಆ ರಹಸ್ಯ ಹೇಳಿಕೊಡು. ಅದಕ್ಕೆ ಆ ಅನ್ನ ಬಹಳ ಸೌಮ್ಯವಾಗಿ ತನ್ನ ಮೃದುತ್ವದಲ್ಲೇ ಒಂದು ದಿವ್ಯವಾದ ಮುಗುಳ್ನಗೆಯನ್ನು ಬೀರುತ್ತಾ ಉತ್ತರಿಸಿತು, ನೋಡು ಗೆಳೆಯ,

ನಾನು ನೀರಿನ ತಣ್ಣನೆಯ ಸಾಂಗತ್ಯಕ್ಕೂ ಒಳಗಾದೆ. ಆಮೇಲೆ ಒಲೆಯ ಮೇಲಿನ ಬೆಂಕಿಯ ತೀವ್ರವಾದ ತಾಪಕ್ಕೂ ನನ್ನನ್ನು ನಾನು ಒಡ್ಡಿಕೊಂಡೆ. ಆ ಕುದಿಯುವ ನೀರಿನಲ್ಲಿ ನನ್ನ ಹಳೆಯ ರೂಪವನ್ನು ನಾನು ಕಳೆದುಕೊಂಡೆ. ಆ ತಾಪದ ಸಂಸ್ಕಾರದಿಂದ ನನ್ನೊಳಗಿನ ಕಠಿಣ ಸ್ವಭಾವವೆಲ್ಲ ಕರಗಿ ಹೋಯಿತು. ನಾನು ಮೃದುವಾಗಿ ರುಚಿಯಾಗಿ ಪರಿವರ್ತನೆಗೊಂಡೆ. ಅಕ್ಕಿ ಎಂಬ ನನ್ನ ಹಳೆಯ ಅಹಂಕಾರದ ಸ್ವರೂಪವನ್ನು ತ್ಯಜಿಸಿ ಅನ್ನ ಎಂಬ ತೃಪ್ತಿಯ ಅನುಭವವನ್ನು ಅಳವಡಿಸಿಕೊಂಡೆ. ಈ ಮಾತನ್ನು ಸ್ವಲ್ಪ ಕಣ್ಣು ಮುಚ್ಚಿ ನಿಮ್ಮ ಜೀವನದ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾ ಕೇಳಿ ಕೇಳುಗರೆ. ಪರಿವರ್ತನೆಗೆ ಮುನ್ನ ನಾವು ಬದುಕಿನಲ್ಲಿ ಅಕ್ಕಿಯಂತೆ ಇರುತ್ತೇವೆ. ಯಾರಾದರೂ ನಮಗೆ ಕಷ್ಟ ಕೊಟ್ಟರೆ, ನೋವು ಕೊಟ್ಟರೆ, ವಿರೋಧಿಸಿದರೆ ನಾವು ಇನ್ನೂ ಗಟ್ಟಿಯಾಗುತ್ತೇವೆ. ಹೃದಯವನ್ನು ಕಲ್ಲಿನಂತೆ ಮಾಡಿಕೊಳ್ಳುತ್ತೇವೆ. ನಾನು, ನನ್ನದು, ನನ್ನ ಅಸ್ತಿತ್ವ ಎಂಬ ಅಹಂಕಾರದ ಕೋಟೆಯೊಳಗೆ ಕುಳಿತುಕೊಳ್ಳುತ್ತೇವೆ. ಯಾರನ್ನೂ ಹತ್ತಿರ ಸೇರಿಸುವುದಿಲ್ಲ. ಒಣ ಅಕ್ಕಿ ತಟ್ಟೆಗೆ ಬಿದ್ದರೆ ಶಬ್ದವಾಗುತ್ತದೆ, ಆದರೆ ಯಾರ ಹಸಿವನ್ನು ಹಿಂಗಿಸುವುದಿಲ್ಲ. ನಾವು ಅಹಂಕಾರದಲ್ಲಿದ್ದಾಗ ನಮ್ಮ ಮಾತುಗಳು ಕೂಡ ಸಮಾಜದಲ್ಲಿ ಕೇವಲ ಕರ್ಕಶ ಶಬ್ದವನ್ನು ಮಾಡುತ್ತವೆ ವಿನಃ ಯಾರಿಗೂ ನೆಮ್ಮದಿ ನೀಡುವುದಿಲ್ಲ. ಆದರೆ ಪರಿವರ್ತನೆಯ ನಂತರ ಬದುಕಿನ ಕಷ್ಟಗಳೆಂಬ ಬೆಂಕಿ ನಮ್ಮನ್ನು ಸುಟ್ಟಾಗ, ನಂಬಿದವರೇ ಕೈಬಿಟ್ಟು ಹೋದಾಗ ನಮಗೆ ಅರಿವಾಗುತ್ತದೆ, ಆ ಬೆಂಕಿ ನಮ್ಮನ್ನು ನಾಶ ಮಾಡಲು ಬಂದಿದ್ದಲ್ಲ, ನಮ್ಮೊಳಗಿನ ಅಹಂಕಾರದ ಗಟ್ಟಿತನವನ್ನು ಕರಗಿಸಲು ಬಂದಿತ್ತು. ಈಗ ನಾವು ಮೃದುವಾಗಿದ್ದೇವೆ. ಈಗ ಯಾರಾದರೂ ಬಂದು ನಮ್ಮೆದುರು ಕಣ್ಣೀರು ಹಾಕಿದರೆ ನಮ್ಮ ಹೃದಯವು ಕರಗುತ್ತದೆ. ಯಾಕಂದರೆ ನಾವೀಗ ಒಣ ಅಕ್ಕಿಯಲ್ಲ, ಹಸಿದವರ ಹೊಟ್ಟೆ ತುಂಬಿಸುವ ಮೃದುವಾದ ಅನ್ನವಾಗಿದ್ದೇವೆ. ಬದುಕಿನಲ್ಲಿ ಕೇವಲ ಪುಸ್ತಕ ಓದಿದರೆ, ಪದವಿಗಳನ್ನು ಗೋಡೆಗೆ ತೂಗು ಹಾಕಿದರೆ ಜ್ಞಾನ ಬರುವುದಿಲ್ಲ ಕೇಳುಗರೆ. ಜೀವನದ ಒಲೆಯಲ್ಲಿ ಬೆಂದು ಸಂಸ್ಕಾರ ಪಡೆಯಬೇಕು. ಅದಕ್ಕೊಂದು ಮನಸ್ಸನ್ನು ಮುಟ್ಟುವ ಕತೆ ಹೇಳ್ತೀನಿ ಕೇಳಿ. ಒಬ್ಬ ಮಹಾನ್ ಪಂಡಿತನಿದ್ದ. ಪ್ರಪಂಚದ ಎಲ್ಲ ದೇಶ ಸುತ್ತಿ ಎಲ್ಲ ವೇದಗಳನ್ನು ಓದಿ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಗಳಿಸಿದ್ದ. ಆದರೆ ಅವನಿಗೆ ತನ್ನ ಜ್ಞಾನದ ಬಗ್ಗೆ ಅತಿಯಾದ ಗರ್ವವಿತ್ತು. ಅವನ ಹೆಂಡತಿ, ಮಕ್ಕಳು ಅಥವಾ ನೆರೆಹೊರೆಯವರು ಅವನ ಹತ್ತಿರ ಬರಲು ಹೆದರುತ್ತಿದ್ದರು. ಯಾಕಂದರೆ ಅವನ ಮಾತು ಅಕ್ಕಿಯ ಕಾಳಿಗಿಂತ ಗಟ್ಟಿಯಾಗಿ ಚುಚ್ಚುತ್ತಿತ್ತು. ತಾನು ಜ್ಞಾನಿ, ಉಳಿದವರೆಲ್ಲರೂ ಮೂರ್ಖರು ಎಂಬ ಅಹಂಕಾರ ಅವನಲ್ಲಿತ್ತು. ಒಮ್ಮೆ ಅವನು ಕಾಡಿನಲ್ಲಿದ್ದ ಒಬ್ಬ ವೃದ್ಧ ಸನ್ಯಾಸಿಯನ್ನು ನೋಡಲು ಹೋದ. ಆ ಸನ್ಯಾಸಿ ಮಹಾನ್ ಮುಕ್ತ ಪುರುಷ ಎಂದು ಕೇಳಿ ಅವರ ಎದುರು ತನ್ನ ಪಾಂಡಿತ್ಯ ಪ್ರದರ್ಶಿಸಲು ಹೋದ. ವಿದ್ವಾಂಸ ಅಲ್ಲಿಗೆ ಹೋದಾಗ ಯೋಗಿ ಮೌನವಾಗಿ ಕುಳಿತು ಮಣ್ಣಿನ ಒಲೆಯ ಮೇಲೆ ಅನ್ನ ಬೇಯಿಸುತ್ತಿದ್ದರು. ಪಂಡಿತ ಹೋಗಿ ಗರ್ವದಿಂದ ಅಂದ, ಸ್ವಾಮಿ, ನನಗೆ ನಿಮ್ಮ ಅರಿವಿನ ದರ್ಶನ ಮಾಡಿಸಿ, ನಾನು ತಿಳಿಯದ ಜ್ಞಾನವೇ ಇಲ್ಲ. ಯೋಗಿ ಏನು ಮಾತನಾಡಲಿಲ್ಲ. ಕುದಿಯುತ್ತಿದ್ದ ಅನ್ನದ ಪಾತ್ರೆಯಿಂದ ಒಂದು ಅಕ್ಕಿಯ ಕಾಳನ್ನು ಹೊರಗೆ ತೆಗೆದರು. ಅದು ಇನ್ನೂ ಅರ್ಧ ಮಾತ್ರ ಬೆಂದಿತ್ತು. ಅದನ್ನು ಪಂಡಿತನ ಕೈಗಿಟ್ಟು ನಕ್ಕರು. ಯೋಗಿ ಸೌಮ್ಯವಾಗಿ ಹೇಳಿದರು, ಪಂಡಿತರೇ, ನಿಮ್ಮ ಜ್ಞಾನವು ಈ ಅರ್ಧ ಬೆಂದ ಅಕ್ಕಿಯಂತೆ ಇದೆ, ಬಿಳಿಯಾಗಿದೆ, ನೋಡಲು ಸುಂದರವಾಗಿದೆ. ಆದರೆ ಇದು ಯಾರ ಹೊಟ್ಟೆಯನ್ನು ತುಂಬಿಸುವುದಿಲ್ಲ, ಕೈಗೆ ತಗುಲಿದರೆ ಚುಚ್ಚುತ್ತದೆ. ಮುಂಚೆ ನಿಮ್ಮ ತಲೆಯಲ್ಲಿ ಕೇವಲ ಮಾಹಿತಿ ಇತ್ತು, ಆದರೆ ಬದುಕಿಗೆ ಬೇಕಾದದ್ದು ಸಂಸ್ಕಾರ. ಜ್ಞಾನ ಎಂಬುದು ಅಕ್ಕಿಯಂತೆ ಗೋಡೋನ್ನಲ್ಲಿ ಸಂಗ್ರಹಿಸಿಡುವ ವಸ್ತುವಲ್ಲ, ಅದು ವಿನಯ ಎಂಬ ಅನ್ನವಾಗಿ ಬೆಂದು ನಾಲ್ಕು ಜನರಿಗೆ ಹಂಚುವ ಪ್ರಸಾದವಾಗಬೇಕು. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ದೊಡ್ಡದಿರಬಹುದು, ಆದರೆ ನೀವು ಒಳ್ಳೆಯ ಮನುಷ್ಯನಾಗದಿದ್ದರೆ ಆ ಜ್ಞಾನ ಕೇವಲ ಒಣಕಲ್ಲು. ಆ ಪಂಡಿತ ಅಂದು ಆ ವೃದ್ಧ ಯೋಗಿಯ ಕಾಲಿಗೆ ಬಿದ್ದು ಮಗುವಿನಂತೆ ಅತ್ತನಂತೆ. ಯಾಕೆಂದರೆ ಆ ಕ್ಷಣದಲ್ಲಿ ಅವನ ಕಣ್ಣೀರು ಅವನ ಅಹಂಕಾರದ ಗಟ್ಟಿತನವನ್ನು ಸಂಪೂರ್ಣವಾಗಿ ಕರಗಿಸಿತ್ತು. ಅವನು ಅರಮನೆಯ ಪಂಡಿತನ ಸ್ಥಾನ ಬಿಟ್ಟು ಜನರ ಮನಸ್ಸಿನ ಒಬ್ಬ ಒಳ್ಳೆಯ ಮನುಷ್ಯನಾದ. ಈ ಕಥೆಯ ನಿಜವಾದ ಸಂದೇಶವೇನು ಗೊತ್ತೇ? ಜ್ಞಾನ ಎಂಬುದು ಕೇವಲ ತಲೆಯನ್ನು ತುಂಬಿಸುವುದಲ್ಲ, ಅದು ಹೃದಯವನ್ನು ವಿಶಾಲಗೊಳಿಸಬೇಕು. ಸಮಾಜದಲ್ಲಿ ನಾವೆಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ಕೈಗಳು ಕೆಳಗಿರುವವರನ್ನು ಎತ್ತಲು ಚಾಚದಿದ್ದರೆ ಆ ಬೆಳವಣಿಗೆಗೆ ಯಾವುದೇ ಅರ್ಥವಿರುವುದಿಲ್ಲ. ಹಾಗೆಯೇ ಕೇಳುಗರೆ, ಸಜ್ಜನರ ಸನ್ನಿಧಿ ನಮ್ಮೊಳಗಿನ ಅಜ್ಞಾನ, ದುರಹಂಕಾರ, ದುರ್ವಾಸನೆಗಳ ಕಠಿಣತೆಯನ್ನು ಕರಗಿಸುತ್ತದೆ. ಅವರ ಸಂಸ್ಕಾರದಿಂದ ಮನಸ್ಸು ಮೃದುಗೊಳ್ಳುತ್ತದೆ. ಜ್ಞಾನ, ಪುಣ್ಯ ಮತ್ತು ಮೋಕ್ಷದ ದಾರಿಗೆ ನಮ್ಮನ್ನು ನಡೆಸುತ್ತದೆ. ಕಹಿ ಬೇವಿನ ಮರಕ್ಕೂ ಶ್ರೀಗಂಧದ ಸಾಂಗತ್ಯ ಸಿಕ್ಕರೆ ಅದಕ್ಕೂ ಸುಗಂಧದ ಗುಣ ಬರುತ್ತದೆ ಎನ್ನುತ್ತಾರೆ. ಜೀವನವೆಂಬ ಈ ಕ್ಷಣಿಕ ರಂಗಭೂಮಿಯಲ್ಲಿ ನಾವೆಲ್ಲರೂ ಕೇವಲ ಮೂರು ದಿನಗಳ ನಾಟಕ ಮಾಡಲು ಬಂದಿರುವ ಪುಟ್ಟ ಪಾತ್ರಧಾರಿಗಳು. ಇವತ್ತು ನಾವಿರುತ್ತೇವೆ, ನಾಳೆ ನಮ್ಮ ನೆನಪು ಮಾತ್ರ.

0: ಉಳಿಯುತ್ತದೆ. ಇಂತಹ ಬದುಕಿನಲ್ಲಿ ನಾವು ಪ್ರತಿದಿನ ರಾತ್ರಿ ಮಲಗುವಾಗ ಜಗತ್ತಿನ ಕಣ್ಣು ತಪ್ಪಿಸಿ ನಮ್ಮ ಹೃದಯದ ಮೇಲೆ ಕೈಯಿಟ್ಟು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಒಂದೇ: ನಾವು ಏನು ಕಳೆದುಕೊಂಡಿದ್ದೇವೆ ಮತ್ತು ನಾವು ಏನನ್ನು ಪಡೆದುಕೊಂಡಿದ್ದೇವೆ? ಮುಂಚೆ ನಾವು ವ್ಯಾಪಾರದಲ್ಲಿ ಲಾಭ ನಷ್ಟ ಲೆಕ್ಕ ಹಾಕುತ್ತಿದ್ದೆವು, ಎಷ್ಟು ಹಣ ಕಳೆದುಕೊಂಡೆವು, ಎಷ್ಟು ಆಸ್ತಿ ಸಂಪಾದಿಸಿದೆವು, ಯಾರು ನಮಗೆ ಅವಮಾನ ಮಾಡಿದರು ಅಂತ ಯೋಚಿಸಿ ಸಿಟ್ಟಿನಿಂದ ಇಡೀ ರಾತ್ರಿ ನಿದ್ದೆ ಕೆಡಿಸಿಕೊಳ್ಳುತ್ತಿದ್ದೆವು. ಕೇವಲ ಭೌತಿಕ ವಸ್ತುಗಳ ಭಿನ್ನತೆ ಓಡುವಾಗ ನೆಮ್ಮದಿಯನ್ನೇ ನಾವು ಮರೆತು ಬಿಟ್ಟೆವು. ಆದರೆ ಈಗ ನಾವು ಯೋಚಿಸಬೇಕಾಗಿರುವುದು ಬೇರೆ. ಇವತ್ತಿನ ದಿನ ಕಳೆಯುವಾಗ ನನ್ನೊಳಗಿನ ಅಹಂಕಾರ ಸ್ವಲ್ಪವಾದರೂ ಕರಗಿತೆ, ನನ್ನೊಳಗಿನ ಅಜ್ಞಾನದ ಕತ್ತಲೆ ಕಲಿಯಿತೆ. ನಾನು ಕಳೆದುಕೊಂಡಿದ್ದು ನನ್ನ ಸಿಟ್ಟನ್ನು ಅಥವಾ ನನ್ನ ಆತ್ಮಶಾಂತಿಯನ್ನು? ಇಂದು ನಾನು ಯಾರ ಮುಖದಲ್ಲಾದರೂ ಒಂದು ಪುಟ್ಟ ಮುಗುಳ್ನಗೆ ತರಲು ಸಾಧ್ಯವಾಯಿತೆ? ಈ ಮೂರು ದಿನದ ನಾಟಕದಲ್ಲಿ ನಾವು ತ್ಯಜಿಸಬೇಕಾದದ್ದು ನಮ್ಮ ಕರ್ಮದ ಬಂಧನಗಳನ್ನು, ದ್ವೇಷವನ್ನು, ಪಡೆಯಬೇಕಾದದ್ದು ಪುಣ್ಯದ ಸಂಪತ್ತನ್ನು. ದೊಡ್ಡ ಸ್ಥಾನಮಾನ ಪಡೆಯುವುದು ಕೇವಲ ಒಂದು ತಾತ್ಕಾಲಿಕ ಸಾಧನೆ ಇರಬಹುದು, ಆದರೆ ಎಲ್ಲರ ಕಣ್ಣೀರನ್ನು ಒರೆಸುವ ಒಬ್ಬ ಒಳ್ಳೆಯ ಮನುಷ್ಯನಾಗುವುದು ಇದೆಯಲ್ಲ, ಅದೇ ಈ ಮಾನವ ಜನ್ಮದ ನಿಜವಾದ ಮಹತ್ವ ಮತ್ತು ಬದುಕಿನ ಅಂತಿಮ ಧರ್ಮ. ನಿಮ್ಮ ಹಳೆಯ ಗಟ್ಟಿತನವನ್ನು, ಅಹಂಕಾರವನ್ನು ಬಿಟ್ಟುಕೊಡಿ. ನಿಮ್ಮ ಬದುಕಿನಲ್ಲಿ ಬರುವ ಕಷ್ಟಗಳನ್ನು ಕಂಡು ಹೆದರಬೇಡಿ. ಆ ಕಷ್ಟಗಳೇ ನಿಮ್ಮನ್ನು ಹದ ಮಾಡುತ್ತಿರುವ ಪರಮಾತ್ಮನ ಪ್ರೀತಿಯ ಒಲೆ. ಬೆಂಕಿಯ ಬೆಗೆ ಇಲ್ಲದೆ ಬಂಗಾರಕ್ಕೆ ಹೊಳಪು ಬರುವುದಿಲ್ಲ, ಕಷ್ಟದ ಹದವಿಲ್ಲದೆ ಮನುಷ್ಯನಿಗೆ ಗೌರವ ಸಿಗುವುದಿಲ್ಲ.
1: ಇದುವರೆಗೆ ನೇತ್ರಾ ಅವರಿಂದ ಭಾಷಣವನ್ನ ಕೇಳಿದಿರಿ. ವಿಷಯ: ಅಂತರಂಗದ ತೀರ್ಥಯಾತ್ರೆ, ಅಕ್ಕಿಯಿಂದ ಅನ್ನದವರೆಗೆ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಆಕಾಶವಾಣಿ ಮಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಮಂಗಳೂರು ಸೊನ್ಮಿಲು ಶ್ರೋತೃಲೆ, ಇತ್ತೆ ನಮ್ಮ ದಿವಾ ಕೊಕ್ಕಡ ಮೆರೆಡ್ದ ಸ್ವರಚಿತ ಕವಿತೆಲೆನ ವಾಚನ ಕೇನಗ.
4: ಕಬಿತೆದ ಶೀರ್ಷಿಕೆ ಒಂದು ಭಾಗ್ಯ. ಒಂದು ಭಾಗ್ಯ, ಒಂದು ಭಾಗ್ಯ, ಒಂದು ಭಾಗ್ಯ ನಮ್ಮ ತುಳುನಾಡುಡುಂಡಾತ ಒಂದು ನಮ್ಮ ಭಾಗ್ಯ. ಒಂದು ಭಾಗ್ಯ, ಒಂದು ಭಾಗ್ಯ, ಒಂದು ಭಾಗ್ಯ ನಮ್ಮ ತುಳುನಾಡುಡುಂಡಾತ ಒಂದು ನಮ್ಮ ಭಾಗ್ಯ. ಓಲುಂಡು ಲೋಕೊಡಿಡಿ ಈತ್ ಪೊರ್ಲುದನಾಡು, ಪರಶುರಾಮನ ಕುಡರಿಗುಂಡಾಯಿ ನಾಡು. ಓಲುಂಡು ಲೋಕೊಡಿಡಿ ಈತ್ ಪೊರ್ಲುದನಾಡು, ಪರಶುರಾಮನ ಕುಡರಿಗುಂಡಾಯಿ ನಾಡು. ಒಂದು ಭಾಗ್ಯ, ಒಂದು ಭಾಗ್ಯ, ಒಂದು ನಮ್ಮ ಭಾಗ್ಯ ತುಳುನಾಡುಡುಂಡಾತ ಒಂದು ನಮ್ಮ ಭಾಗ್ಯ. ಮೂಡಾಯಿ ಗಟ್ಟಡು ಪಚ್ಚೆ ಪಚ್ಚೆ ಪಚ್ಚೆದ ಕಾಡು, ಪಡ್ಡೈಡು ಕಡಲುಂಡು ನಡುಟೇತೋ ಸುದೆತೋಡು. ಮೂಡಾಯಿ ಘಟ್ಟಡು ಪಚ್ಚೆ ಪಚ್ಚೆ ಪಚ್ಚೆದ ಕಾಡು, ಪಡ್ಡೈಡು ಕಡಲುಂಡು ನಡುಟೇತೋ ಸುದೆತೋಡು. ಬಂಗಾರು ಬುಳೆ ಕೊರ್ಪಿ ಕೃಷಿ ಬೆನ್ನಿ ಅಲ್ಪಲ್ಪ, ಬಂಗಾರು ಬುಳೆ ಕೊರ್ಪಿ ಕೃಷಿ ಬೆನ್ನಿ ಅಲ್ಪಲ್ಪ, ಅಂಚಿಂಚಿ ಗುಡ್ಡೆಲು ಪುಡೆ ಪುಡೆಟು ತೋಟ ಮುಲ್ಪ. ಅಂಚಿಂಚಿ ಗುಡ್ಡೆಲು ಪುಡೆ ಪುಡೆಟು ತೋಟ ಮುಲ್ಪ. ಬರ್ಸೊ ಏತೆ ಬರಡು ತೊಂದರೆ ನಂಕಿಜ್ಜಿ, ದೊಂಬೇತೆ ಕಾಯಡು ನೀರಿಗು ಬರ ಇಜ್ಜಿ. ಬರ್ಸ ಏತೆ ಬರಡು ತೊಂದರೆ ನಂಕಿಜ್ಜಿ, ದೊಂಬೇತೆ ಕಾಯಡು ನೀರಿಗು ಬರ ಇಜ್ಜಿ. ಉಲ್ಲೆ ರೊಟ್ಟುಗೆ ಮೂಲು ಏತೋ ಜಾತಿದ ಜನ, ಉಲ್ಲೆ ರೊಟ್ಟುಗೆ ಮೂಲು ಏತೋ ಜಾತಿದ ಜನ, ಪಾತೆರುನ ಭಾಷೆ ತುಳು ಅವ್ವೇತೋ ಕಮ್ಮೆನ, ಪಾತೆರುನ ಭಾಷೆ ತುಳು ಅವ್ವೇತೋ ಕಮ್ಮೆನ. ಒಂದು ಭಾಗ್ಯ, ಒಂದು ಭಾಗ್ಯ, ಒಂದು ಭಾಗ್ಯ ನಮ್ಮ ತುಳುನಾಡುಡುಂಡಾತ ಒಂದು ನಮ್ಮ ಭಾಗ್ಯ. ಪ್ರತಿಯೊಂಜಿ ಊರುಡುಲ ಪಲ್ಲಿ ಇಗರ್ಜಿ ಗುಡಿಗುಂಡೊಲು, ಪ್ರತಿಯೊಂಜಿ ಊರುಡುಲ ಪಲ್ಲಿ ಇಗರ್ಜಿ ಗುಡಿಗುಂಡೊಲು, ವರ್ಷಗೊಂಜಿ ಜಾತ್ರೆ ತೂವರಗು ಅವ್ವೇತು ಪೊರ್ಲು, ವರ್ಷಗೊಂಜಿ ಜಾತ್ರೆ ತೂವರಗು ಅವ್ವೇತು ಪೊರ್ಲು. ಏರೆಗುಲ ಮೂಲಿಜ್ಜಿ ಬಡಪತ್ತುದ ಕೇಡು, ಏರೆಗುಲ ಮೂಲಿಜ್ಜಿ ಬಡಪತ್ತುದ ಕೇಡು, ಬೆಂದುಂಡ ಗೆಂದೋಲಿ ಸಿರಿಪೊಲಿತ ತುಳುನಾಡು, ಬೆಂದುಂಡ ಗೆಂದೋಲಿ ಸಿರಿಪೊಲಿತ ತುಳುನಾಡು. ಕಾಪ್ಯರಗುಲ್ಲೆರು ಮೂಲು ದೈವ ದೇವೆರು ಏತೋ, ಕಾಪ್ಯರಗುಲ್ಲೆರು ಮೂಲು ದೈವ ದೇವೆರು ಏತೋ, ಬೈಲು ಬೈಲಿಡು ನಾಗೆ ಇಲ್ಲು ಇಲ್ಲಲು ಭೂತೋ, ಬೈಲು ಬೈಲಿಡು ನಾಗೆ ಇಲ್ಲು ಇಲ್ಲಲು ಭೂತೋ. ಒಂದು ಭಾಗ್ಯ, ಒಂದು ಭಾಗ್ಯ, ಒಂದು ಭಾಗ್ಯ ನಮ್ಮ ತುಳುನಾಡುಡುಂಡಾತ ಒಂದು ನಮ್ಮ ಭಾಗ್ಯ, ತುಳುನಾಡುಡುಂಡಾತ ಒಂದು ನಮ್ಮ ಭಾಗ್ಯ. ಕಬಿತೆದ ಶೀರ್ಷಿಕೆ ನರಜನ್ಮ. ಲೋಕಡೀ ನರಜನ್ಮ ವರನಂಕು ಬಂದುಳೆ, ಲೋಕೊಡೀ ನರಜನ್ಮ ವರನಂಕು ಬಂದುಳೆ, ತೆಲಿತೊಂದು ನಲಿತೊಂದು ನಮಿತೊಂದು ಬದುಕುಗ, ತೆಲಿತೊಂದು

ತಂದು ನಲಿತೊಂದು ನಮಿತೊಂದು ಬದುಕುಗ. ಕರುಣೆ ದಯೆ ಇಪ್ಪಡು ಮಾತ ಜೀವರಾಶಿಡು, ಕರುಣೆ ದಯೆ ಇಪ್ಪಡು ಮಾತ ಜೀವರಾಶಿಡು, ಮದಿಪೆಡ್ಡೆ ಕೊರುವೆರು ಆ ಸರ್ವ ದೇವೆರು, ಮದಿಪೆಡ್ಡೆ ಕೊರುವೆರು ಆ ಸರ್ವ ದೇವೆರು. ಲೋಕೊಡೀ ನರ ಜನ್ಮ ವರನಂಕು ಬಂದುಳೆ, ತೆಲಿತೊಂದು ನಲಿತೊಂದು ನಮಿತೊಂದು ಬದುಕುಗ, ತೆಲಿತೊಂದು ನಲಿತೊಂದು ನಮಿತೊಂದು ಬದುಕುಗ. ನೂದು ವರ್ಷೊಡು ದೆಚ್ಚ ಅವು ಏರು ಬದುಕುವೆರು, ನೂದು ವರ್ಷೊಡು ದೆಚ್ಚ ಅವು ಏರು ಬದುಕುವೆರು, ಮತಭೇದ ಪಗೆದಾಯೆ ಮಿತ್ತುದಾರು ತೆಲಿಪುವೆರು, ಮತಭೇದ ಪಗೆದಾಯೆ ಮಿತ್ತುದಾರು ತೆಲಿಪುವೆರು. ನೆಲ ನೀರು ಗಾಳಿ ಹಾಳಾವೊಂದುಂಡು ಇನಿ, ನೆಲ ನೀರು ಗಾಳಿ ಹಾಳಾವೊಂದುಂಡು ಇನಿ, ಜೀವ ಜಗತ್ತೇ ನಾಶ ನರಮಾನಿ ಮುಲ್ಪಶನಿ, ಜೀವ ಜಗತ್ತೇ ನಾಶ ನರಮಾನಿ ಮುಲ್ಪಶನಿ. ಎಲ್ಲೆ ನಮ್ಮ ಜೋಕುಲೆಗು ಇಪ್ಪಡೀ ಲೋಕ, ಎಲ್ಲೆ ನಮ್ಮ ಜೋಕುಲೆಗು ಇಪ್ಪಡೀ ಲೋಕ, ಸುಕೊಟಗಲು ಬದುಕಡು ಆ ಪೊರ್ಲು ತೂಕೋ, ಸುಕೊಟಗಲು ಬದುಕಡು ಆ ಪೊರ್ಲು ತೂಕೋ, ಲೋಕೊಡೀ ನರ

ಕಲ್ಲು ಮುಳ್ಳು ಬಲ್ಲೆದಾಂತೆ ನಡಪಿಸಾದಿ ಒರಿಯೋಡಾಂಡ, ಕಲ್ಲು ಮುಳ್ಳು ಬಲ್ಲೆದಾಂತೆ ನಡಪಿಸಾದಿ ಒರಿಯೋಡಾಂಡ, ದಿನಲ ಸಾದಿ ನಡಪೊಡು, ದಿನಲ ಸಾದಿ ನಡಪೊಡು. ಮೈತ ಬೆಗರು ಮನಸುದ ಕುರೆ ಪೂರ ಪೋವಡಾಂಡ, ಮೈತ ಬೆಗರು ಮನಸುದ ಕುರೆ ಪೂರ ಪೋವಡಾಂಡ, ದಿನಲ ಭಕ್ತಿ ನೀರಿಡು ಮೀಯೊಡು, ದಿನಲ ಭಕ್ತಿ ನೀರಿಡು ಮೀಯೊಡು. ಸುಗಿಪುಗ ನಮ್ಮ ಸುಗಿಪುಗ ಭಗವಂತನು ಸುಗಿಪುಗ, ಸಕಲ ಜೀವರಾಶಿದೊಟ್ಟುಗು ಸುಖಶಾಂತಿ ಡಿಪ್ಪುಗ, ಸಕಲ ಜೀವರಾಶಿದೊಟ್ಟುಗು ಸುಖಶಾಂತಿ ಡಿಪ್ಪುಗ. ಕಟ್ಟಿ ಇಲ್ಲನು ದಿನಲ ನಮ್ಮ ಅಡಿತೊಂದು ಇಪ್ಪೋಡು, ಇಜ್ಜಿಂದಾಂಡ ಕಜವು ದಿಂಜಿದು ಭೂತ ಬಂಗಲೆ ಆಪುಜ. ಕಟ್ಟಿ ಇಲ್ಲನು ದಿನಲ ನಮ್ಮ ಅಡಿತೊಂದು ಇಪ್ಪೋಡು, ಇಜ್ಜಿಂದಾಂಡ ಕಜವು ದಿಂಜಿದು ಭೂತ ಬಂಗಲೆ ಆಪುಜ. ಪಾಡಿ ಅಂಗಿ ಕುಂಟುನು ನಮ್ಮ ಪ್ರತಿದಿನ ಅರ್ಧೊಡು, ಪಾಡಿ ಅಂಗಿ ಕುಂಟುನು ನಮ್ಮ ಪ್ರತಿದಿನ ಅರ್ಧೊಡು. ಇಜ್ಜಿಂದಾಂಡ ಮೈತ ಕುಂಟು ನಂಕೆನಾತ ಬರ್ಪುಜ, ಇಜ್ಜಿಂದಾಂಡ ಮೈತ ಕುಂಟು ನಂಕೆನಾತ ಬರ್ಪುಜ. ಕಜವು ಕಳೆ ಕಂಡೊಡು ಸಹಜವಾದು ಕೊಡಿಪುಂಡು, ಕಜವು ಕಳೆ ಕಂಡೊಡು ಸಹಜವಾದು ಕೊಡಿಪುಂಡು. ದೆತ್ತೊಂದಿತ್ತು ನಂಡ ಎಡ್ಡೆ ಬುಳೆ ಬರ್ಪುಂಡು, ದೆತ್ತೊಂದಿತ್ತುಂಡ ಎಡ್ಡೆ ಬುಳೆ ಬರ್ಪುಂಡು. ಕಜವು ದೆಪ್ಪುಗ ನಮ್ಮ ಬುಳೆ ಒರಿಪುಗ, ಕಜವು ದೆಪ್ಪುಗ ನಮ್ಮ ಬುಳೆ ಒರಿಪುಗ. ಸೃಷ್ಟಿಕರ್ತೆ ದೇವೆರಾರು ಮೆಚ್ಚು ಲೆಕ್ಕ ಬದುಕುಗ, ಸೃಷ್ಟಿಕರ್ತೆ ದೇವೆರಾರು ಮೆಚ್ಚು ಲೆಕ್ಕ ಬದುಕುಗ. ಸುಗಿಪುಗ ನಮ್ಮ ಸುಗಿಪುಗ ಭಗವಂತನು ಸುಗಿಪುಗ, ಸಕಲ ಜೀವರಾಶಿದೊಟ್ಟುಗು ಸುಖಶಾಂತಿ ಡಿಪ್ಪುಗ, ಸಕಲ ಜೀವರಾಶಿದೊಟ್ಟುಗು ಸುಖಶಾಂತಿ ಡಿಪ್ಪುಗ. ಕಬಿತೆದ ಶೀರ್ಷಿಕೆ ಬದುಕೊಡು ಇಂಚ, ಬದುಕೊಡು ಬಂದುಳೆ ಇಂಚ, ಸೂರ್ಯದೇವರು ಉದಿಪುನಂಚ, ಬೊಳ್ಪು ಲೋಕನು ಬೆಳಗುನಂಚ, ಬಯ್ಯಗು ಮೆಲ್ಲನೆ ಕಂತುನಂಚ. ಬದುಕೊಡು ಬಂದುಳೆ ಇಂಚ, ಸೂರ್ಯದೇವರು ಉದಿಪುನಂಚ, ಬೊಳ್ಪು ಲೋಕನು ಬೆಳಗುನಂಚ, ಬಯ್ಯಗು ಮೆಲ್ಲನೆ ಕಂತುನಂಚ. ಬದುಕೊಡು ಬಂದುಳೆ ಇಂಚ, ಬೀಜ ಕೊಡಿತದು ಮರ ಆಪುನಂಚ, ಬೀಜ ಕೊಡಿತದು ಮರ ಆಪುನಂಚ, ಪೂವರಳದು ಪರಿಮಳ ಪರಡುನಂಚ, ಕಾಯಿ ಪರಂದದು ಉದುರುನಂಚ, ಪೂವರಳದು ಪರಿಮಳ ಪರಡುನಂಚ, ಕಾಯಿ ಪರಂದದು ಉದುರುನಂಚ. ಬದುಕೊಡು ಬಂದುಳೆ ಇಂಚ, ಸೂರ್ಯದೇವರು ಉದಿಪುನಂಚ, ಬೊಳ್ಪು ಲೋಕನು ಬೆಳಗುನಂಚ, ಬಯ್ಯಗು ಮೆಲ್ಲನೆ ಕಂತುನಂಚ. ಬದುಕೊಡು ಬಂದುಳೆ ಇಂಚ, ತಿಳಿ ನೀರಿದ ಸುದೆ ಪರಿಪುನಂಚ, ಬುಳೆಸಲೆ ಬೆನ್ನಿಗು ಜೀವ ತಿಕ್ಕುನಂಚ, ಕಡಲ ಉಡಲುಗು ಪೋದು ಸೇರುನಂಚ. ತಿಳಿ ನೀರಿದ ಸುದೆ ಪರಿಪುನಂಚ, ಬುಳೆಸಲೆ ಬೆನ್ನಿಗು ಜೀವ ತಿಕ್ಕುನಂಚ, ಕಡಲ ಉಡಲುಗು ಪೋದು ಸೇರುನಂಚ. ಬದುಕೊಡು ಬಂದುಳೆ ಇಂಚ, ಸೂರ್ಯದೇವರು ಉದಿಪುನಂಚ, ಬೊಳ್ಪು ಲೋಕನು ಬೆಳಗುನಂಚ, ಬಯ್ಯಗು ಮೆಲ್ಲನೆ ಕಂತುನಂಚ, ಬಯ್ಯಗು ಮೆಲ್ಲನೆ ಕಂತುನಂಚ. ಕಬಿತೆದ ಶೀರ್ಷಿಕೆ ದೇವೆರು. ಓಲೋಲು ದೇವೆರೆನು ನಾಡುನದಾಯಿ, ಓಲೋಲು ದೇವೆರೆನು ನಾಡುನದಾಯಿ, ಗುಡಿಗುಂಡೊಡು ಮಾತ್ರ ತೂಪುನದಾಯಿ, ಗುಡಿಗುಂಡೊಡು ಮಾತ್ರ ತೂಪುನದಾಯಿ. ಉಲ್ಲೆರು ಉಲ್ಲೆರು ಒರ್ಮೆಲ ದೇವೆರು ಕಾಪೊಡು ಆರೆನು ಕಾಪುವೆರಾರು, ಉಲ್ಲೆರು ಉಲ್ಲೆರು ಒರ್ಮೆಲ ದೇವೆರು ಕಾಪೊಡು ಆರೆನು ಕಾಪುವೆರಾರು. ಪ್ರಾಣಿ ಪಕ್ಕಿ ದೈ ಮರಕುಲು ದೇವೆರು ಕಾಪೊಡು ಅವ್ವೆನು ಕಾಪುವ ನಮನು, ಪ್ರಾಣಿ ಪಕ್ಕಿ ದೈ ಮರಕುಲು ದೇವೆರು ಕಾಪೊಡು ಅವ್ವೆನು ಕಾಪುವ ನಮನು. ಸೂರ್ಯ ಚಂದ್ರೆ ಬೊಳ್ಳಿಲು ದೇವೆರು, ಸೂರ್ಯ ಚಂದ್ರೆ ಬೊಳ್ಳಿಲು ದೇವೆರು, ತೂವೋಡು ಅವ್ವೆನು ಮುಗಿಯೊಡು ಕೈನು, ತೂವೋಡು ಅವ್ವೆನು ಮುಗಿಯೊಡು ಕೈನು. ಬಾನೋಡ್ದು ಬೂರುನ ಬರ್ಸೊಲ ದೇವೆರು, ಉರಿ ಉರಿ ಪೊತ್ತುನ ಸೂವುಲ ದೇವೆರು, ಬಾನೋಡ್ದು ಬೂರುನ ಬರ್ಸೊಲ ದೇವೆರು, ಉರಿ ಉರಿ ಪೊತ್ತುನ ಸೂವುಲ ದೇವೆರು. ಸುಯ್ಯನೆ ಬೀಜುನ ಗಾಳಿಲ ದೇವೆರು, ನಮ ಉಂತಿದಿನ ಈ ನೆಲಲ ದೇವೆರು, ಸುಯ್ಯನೆ ಬೀಜುನ ಗಾಳಿಲ ದೇವೆರು, ನಮ ಉಂತಿದಿನ ಈ ನೆಲಲ ದೇವೆರು. ಓಲೋಲು ದೇವೆರೆನು ನಾಡುನದಾಯಿ, ಓಲೋಲು ದೇವೆರೆನು ನಾಡುನದಾಯಿ, ಗುಡಿ ಗುಂಡೊಡು ಮಾತ್ರ ತೂಪುನದಾಯಿ, ಗುಡಿ ಗುಂಡೊಡು ಮಾತ್ರ ತೂಪುನದಾಯಿ. ಬಾನೊಡು ಉಲ್ಲೆರು ಭೂಮಿಡು ಉಲ್ಲೆರು, ಕಡಲಿಡು ಉಲ್ಲೆರು ತೆಡಿಲಿಡು ಉಲ್ಲೆರು, ಬಾನೊಡು ಉಲ್ಲೆರು ಭೂಮಿಡು ಉಲ್ಲೆರು, ಕಡಲಿಡು ಉಲ್ಲೆರು ತೆಡಿಲಿಡು ಉಲ್ಲೆರು, ಕಾಡಿಡು ಉಲ್ಲೆರು ಕಂಡೊಡು ಉಲ್ಲೆರು, ಕಾಡಿಡು ಉಲ್ಲೆರು ಕಂಡೊಡು ಉಲ್ಲೆರು. ಎನಡಲ ಉಲ್ಲೆರು ಆರು ನಿನಡಲ ಉಲ್ಲೆರು, ಎನಡಲ ಉಲ್ಲೆರು ಆರು ನಿನಡಲ ಉಲ್ಲೆರು. ಪಗೆಲುಲ ದೇವೆರು ರಾತ್ರಿಲ ದೇವೆರು, ಪಗೆಲುಲ ದೇವೆರು ರಾತ್ರಿಲ ದೇವೆರು, ತೆಲಿಕೆಲ ದೇವೆರು ಬುಳಿಕೆಲ ದೇವೆರು, ತೆಲಿಕೆಲ ದೇವೆರು ಬುಳಿಕೆಲ ದೇವೆರು. ಅಲ್ಪಲ ಮುಲ್ಪಲ ಒಲ್ಪಲ ದೇವೆರು, ಅಲ್ಪಲ ಮುಲ್ಪಲ ಒಲ್ಪಲ ದೇವೆರು, ಐಟಿಲ ನೆಟ್ಟಿಲ ಒಯ್ಟಿಲ ದೇವೆರು, ಐಟಿಲ ನೆಟ್ಟಿಲ ಒಯ್ಟಿಲ ದೇವೆರು. ಓಲೋಲು ದೇವೆರೆನು ನಾಡುನದಾಯಿ, ಗುಡಿಗುಂಡೊಡು ಮಾತ್ರ ತೂಪುನದಾಯಿ, ಗುಡಿಗುಂಡೊಡು ಮಾತ್ರ ತೂಪುನದಾಯಿ. ಉಲ್ಲೆರು ಉಲ್ಲೆರು ಒರ್ಮೆಲ ದೇವೆರು ಕಾಪೊಡು ಆರೆನು ಕಾಪುವೆರಾರು, ಕಾಪೊಡು ಆರೆನು ಕಾಪುವೆರಾರು. ಕಬಿತೆದ ಶೀರ್ಷಿಕೆ

0: ಬರ್ಸ ಬರಡು ಒರ ಬರಡು, ಜೋರು ಬರ್ಸ ಒರ ಬರಡು, ಮಣ್ಣದ ಕಮ್ಮೆನ ಒರ ಬರಡು, ಬರಡು ಒರ ಬರಡು, ಜೋರು ಬರ್ಸ ಒರ ಬರಡು, ಮಣ್ಣದ ಕಮ್ಮೆನ ಒರ ಬರಡು, ದುಂಬುದ ಪೆಟ್ಟಗ ಕಾಯ್ದನ ಈ ನೆಲ ಒರ ತಂಪು ಆವಡು, ದುಂಬುದ ಪೆಟ್ಟಗ ಕಾಯ್ದನ ಈ ನೆಲ ಒರ ತಂಪು ಆವಡು, ಭೂಮಿ ಅಪ್ಪೆನ ಮೀಟು ಪತ್ತಿನ ಕುರೆ ದೆಕ್ಕದು ಪೋವಡು, ಭೂಮಿ ಅಪ್ಪೆನ ಮೀಟು ಪತ್ತಿನ ಕುರೆ ದೆಕ್ಕದು ಪೋವಡು, ಬರಡು ಒರ ಬರಡು, ಜೋರು ಬರ್ಸ ಒರ ಬರಡು, ಮಣ್ಣದ ಕಮ್ಮೆನ ಒರ ಬರಡು, ಮಣ್ಣಗು ಸೇರ್ದನ ಬೀಜಲು ಪೂರ ಕೊಡಿತದು ಬಾನನು ತೂವಡು, ಮಣ್ಣಗು ಸೇರ್ದನ ಬೀಜಲು ಪೂರ ಕೊಡಿತದು ಬಾನನು ತೂವಡು, ಲೋಕದ ಜೀವರಾಶಿಗು ಮರಕುಲು, ಲೋಕದ ಜೀವರಾಶಿಗು ಮರಕುಲು, ಉಸಿರದ ಆಸರೆ ಆವಡು, ಉಸಿರದ ಆಸರೆ ಆವಡು, ಅಧಿಕಾರುಡು ಕುಲ್ಲುದು ಗರ್ವಡು ಮೆರೆಪುನ, ಅಧಿಕಾರುಡು ಕುಲ್ಲುದು ಗರ್ವಡು ಮೆರೆಪುನ, ಕಳ್ವೆರೆ ಕೂಟ ಬೊಳ್ಳಗು ಪೋವಡು, ಅಧಿಕಾರುಡು ಕುಲ್ಲುದು ಗರ್ವಡು ಮೆರೆಪುನ, ಕಳ್ವೆರೆ ಕೂಟ ಬೊಳ್ಳಗು ಪೋವಡು, ಜಾತಿ ಧರ್ಮ ದೇಶ ಭಾಷೆದ ಗೋಡೆಲು, ಜಾತಿ ಧರ್ಮ ದೇಶ ಭಾಷೆದ ಗೋಡೆಲು, ಕಲಡುದು ಕಡಲುಗು ಸೇರಡು, ಕಲಡುದು ಕಡಲುಗು ಸೇರಡು, ಲೋಕದ ಶಾಂತಿನ ಕದಡುನ ಕದನೊದ, ಲೋಕದ ಶಾಂತಿನ ಕದಡುನ ಕದನೊದ, ಸೂವು ತೆಕ್ಕದು ಪೋವಡು, ಸೂವು ತೆಕ್ಕದು ಪೋವಡು, ಲಾಯಿಕದ ಜೀವನ ಮಲ್ಪರ ಬರ್ಸ, ಲಾಯಿಕದ ಜೀವನ ಮಲ್ಪರ ಬರ್ಸ, ಜೀವಿಗ ಅಮೃತ ಆವಡು, ಜೀವಿಗ ಅಮೃತ ಆವಡು, ಬರಡು ಒರ ಬರಡು, ಜೋರು ಬರ್ಸ ಒರ ಬರಡು, ಮಣ್ಣದ ಕಮ್ಮೆನ ಒರ ಬರಡು, ಮಣ್ಣದ ಕಮ್ಮೆನ ಒರ ಬರಡು. ಕವಿತೆದ ಶೀರ್ಷಿಕೆ ಲಕ್ಕಲೆ ಮಾತ. ನೇಸರೆ ಉದಿತೆ ಕತ್ತಲೆ ಕಂತಿಯೇ, ಲಕ್ಕಲೆ ಮಾತ ಬೊಳ್ಪಾಂಡು, ನೇಸರೆ ಉದಿತೆ ಕತ್ತಲೆ ಕಂತಿಯೇ, ಲಕ್ಕಲೆ ಮಾತ ಬೊಳ್ಪಾಂಡು, ಪಕ್ಕಿಲು ಲಕ್ಕಿಯೋ ಮೆನುತೊಂದುಲ್ಲೋ, ಲಕ್ಕಲೆ ಮಾತ ಬೊಳ್ಪಾಂಡು, ಪಕ್ಕಿಲು ಲಕ್ಕಿಯೋ ಮೆನುತೊಂದುಲ್ಲೋ, ಲಕ್ಕಲೆ ಮಾತ ಬೊಳ್ಪಾಂಡು, ಮೋನೆ ದೆಕ್ಕಲೆ ಕಜವು ಅಡಿಪುಲೆ, ಲಕ್ಕಲೆ ಮಾತ ಬೊಳ್ಪಾಂಡು, ಮೋನೆ ದೆಕ್ಕಲೆ ಕಜವು ಅಡಿಪುಲೆ, ಲಕ್ಕಲೆ ಮಾತ ಬೊಳ್ಪಾಂಡು, ನೆಲನೊರ ಒರೆಸುಲೆ ರಂಗೋಲೆ ಪಾಡುಲೆ, ಲಕ್ಕಲೆ ಮಾತ ಬೊಳ್ಪಾಂಡು, ನೆಲನೊರ ಒರೆಸುಲೆ ರಂಗೋಲೆ ಪಾಡುಲೆ, ಲಕ್ಕಲೆ ಮಾತ ಬೊಳ್ಪಾಂಡು, ಬೈಲುಗು ಪೋಲೆ ಬೆನ್ನಿ ಬೆಂದೊನಿ, ಲಕ್ಕಲೆ ಮಾತ ಬೊಳ್ಪಾಂಡು, ಬೈಲುಗು ಪೋಲೆ ಬೆನ್ನಿ ಬೆಂದೊನಿ, ಲಕ್ಕಲೆ ಮಾತ ಬೊಳ್ಪಾಂಡು, ನೇಸರೆ ಉದಿತೆ ಕತ್ತಲೆ ಕಂತಿಯೇ, ಲಕ್ಕಲೆ ಮಾತ ಬೊಳ್ಪಾಂಡು, ಲಕ್ಕಲೆ ಮಾತ ಬೊಳ್ಪಾಂಡು.
1: ಇದಮುಟ ದಿವಾ ಕೊಕ್ಕಡ ಇಂಬೆರಿಡ್ದು ಸ್ವರಚಿತ ಕವಿತೆಲೆನ ವಾಚನ ಕೇಂಡರು. ಉಂದು ಇನಿತ್ತ ತುಳು ಕಾರ್ಯಕ್ರಮ ನನತ್ತ ಎಗ್ಗೆಡು ಕುಡತಿಕ್ಕಗ ಸೊಲ್ಮೆಲು.
2: ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಮೊದಲಿಗೆ ಸಮಾಚಾರ ಸಂಧ್ಯಾ, 9:00 ನ್ಯೂಸ್ ಎಟ್ 9, ಅದಾದ ಬಳಿಕ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.
3: ನಮಸ್ಕಾರ, ಆಕಾಶವಾಣಿ ಸೆ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಪ್ರಿಯಾಂಕಾ ಅರೋಡಾ. ಮುಖ್ಯ ಸಮಾಚಾರ. ಭಾರತ ಔರ್ ಸ್ಲೋವಾಕಿಯಾ ನೆ ಅಪ್ನೆ ಸಂಬಂಧೋ ವ್ಯಾಪಕ ಸಾಝೆದಾರಿ ಕೆ ಸ್ತರ್ ತಕ್ ಬಢಾಯಾ. ಶ್ರಮಿಕೋ ಕೆ ಆವಾಗಮನ್, ಡಿಜಿಟಲ್ ಪ್ರೌದ್ಯೋಗಿಕಿ ಔರ್ ರಕ್ಷಾ ಸಹಿತ ಪ್ರಮುಖ ಕ್ಷೇತ್ರೋ ಮೆ ಸಹಯೋಗ ಬಢಾನೆ ಕೆ ಲಿಯೆ 11 ಸಮಝೌತೋ ಪರ್ ಹಸ್ತಾಕ್ಷರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಔರ್ ಸ್ಲೋವಾಕಿಯಾ ಕೆ ಪ್ರಧಾನಮಂತ್ರಿ ಆತಂಕವಾದ ರೋಧಿ ಸಂಯುಕ್ತ ಕಾರ್ಯ ಸಮೂಹ ಸ್ಥಾಪಿತ ಕರ್ನೆ ಪರ್ ಭಿ ಸಹಮತ ಹುಯೆ. ಫ್ರಾನ್ಸ್ ಕಾ ಎವಿಯಾನ್ ಶಹರ್ ಆಜ್ ರಾತ್ ಸೆ ಶುರು ಹೋನೆ ವಾಲಿ G7 ಶಿಖರ್ ಸಮ್ಮೇಲನ್ ಕಿ ಮೇಜ್ಬಾನಿ ಕೆ ಲಿಯೆ ತಯಾರ್. ಪ್ರಧಾನಮಂತ್ರಿ ಮೋದಿ ಕಲ್ ಸಮ್ಮೇಲನ್ ಮೆ ಹಿಸ್ಸಾ ಲೆಂಗೆ. DRDO ನೆ ಸ್ವದೇಶ್ ನಿರ್ಮಿತ ಲಂಬಿ ದೂರಿ ಕಿ ಜಮೀನ್ ಪರ್ ಆಕ್ರಮಣ ಕ್ಷಮತಾ ವಾಲಿ ಕ್ರೂಸ್ ಮಿಸೈಲ್ ಕಾ ಸಫಲ್ ಪರೀಕ್ಷಣ ಕಿಯಾ. ಇಸ್ರಾಯಲ್ ನೆ ಕಹಾ ಅಮರಿಕಾ ಇರಾನ್ ಶಾಂತಿ ಸಮ್ಝೌತೆ ಕೆ ಬಾವಜೂದ್ ಉಸ್ಕಿ ಸೇನಾ ಲೆಬನಾನ್ ಸೀರಿಯಾ ಔರ್ ಗಜಾ ಮೆ ಅನಿಶ್ಚಿತ ಕಾಲ ತಕ್ ಬನಿ ರಹೇಗಿ. ಔರ್ ಫೀಫಾ ಫುಟ್ಬಾಲ್ ವಿಶ್ವಕಪ್ ಮೆ ಗ್ರೂಪ್ ಎಚ್ ಕೆ ಮುಕಾಬಲೆ ಮೆ ಆಜ್ ರಾತ್ ಸ್ಪೇನ್ ಕಾ ಸಾಮ್ನಾ ಕೇಪ್ ವರ್ಡೆ ಸೆ. अब समाचार विस्तार से. भारत और स्लोवाकिया ने अपने संबंधों को व्यापक साझेदारी के स्तर तक बढ़ाने का निर्णय लिया है. प्रधानमंत्री नरेंद्र मोदी और स्लोवाकिया के प्रधानमंत्री रॉबर्ट फिट्सो के बीच हुई वार्ता के बाद प्रवासन, डिजिटल प्रौद्योगिकी और रक्षा जैसे विभिन्न क्षेत्रों में 11 समझौतों पर हस्ताक्षर किए गए. दोनों पक्षों ने एक सामाजिक सुरक्षा समझौते को शीघ्र पूरा करने की दिशा में काम करने पर भी सहमति व्यक्त की. ये समझौता भारत और स्लोवाकिया के बीच आवाजाही करने वाले कामकाजी पेशेवरों के कल्याण और सामाजिक सुरक्षा की रक्षा में योगदान

ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಗುಣ ನೋಡಿ ಹೆಣ್ಣು ಕೊಡು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್.

ಎಸ್ ಜಾನಕಿ ಹಾಡಿದ ಗೀತೆಯನ್ನ ಕೇಳಿದಿರಿ. ಈಗ ಕೇಳಿ ಬೆಸುಗೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಸಾಹಿತ್ಯ ಶ್ಯಾಮಸುಂದರ ಕುಲಕರ್ಣಿ, ಸಂಗೀತ ವಿಜಯ್ ಭಾಸ್ಕರ್.

ಒಲವಿನ ಉಡುಗೊರೆ ಚಿತ್ರಕ್ಕಾಗಿ ಪಿ ಜಯಚಂದ್ರನ್ ಮತ್ತು ಪಿ ಸುಶೀಲಾ ಹಾಡಿರುವ ಗೀತೆ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್.

ಈಗ ಕೇಳಿ ಬೆಂಕಿಯ ಬಳೆ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಮುಂದೆ ಕೇಳಿ ಮಾನಿನಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ಚಿ ಉದಯ ಶಂಕರ್, ಸಂಗೀತ ಕೆ ವಿ ಮಹಾದೇವನ್. ಹೃದಯವು ಹಾಡಿ.

ಪುಟಾಣಿ ಏಜೆಂಟ್ 1-2-3 ಚಿತ್ರಕ್ಕಾಗಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್. ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ಗೀತಪ್ರಿಯ, ಸಂಗೀತ ರಾಜನ್ ನಾಗೇಂದ್ರ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಅಣ್ಣು ದೇವಾಡಿಗ ಮತ್ತು ಬಳಗದವರಿಂದ ನಾದಸ್ವರ ವಾದನ. ಮೊದಲಿಗೆ ಹಂಸಧ್ವನಿ ರಾಗದಲ್ಲಿ ಗಜವದನ ಬೇಡುವೆ, ಪುರಂದರದಾಸರ ರಚನೆ, ಆದಿತಾಳ.

ಮುಂದೆ ಕೇಳಿ ಪುರಂದರದಾಸರ, ಕ್ಷಮಿಸಿ, ತ್ಯಾಗರಾಜರ ಕೀರ್ತನೆ ಮುದ್ದುಮೂಮು. ರಾಗ ಸೂರ್ಯಕಾಂತ್, ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಅಣ್ಣು ದೇವಾಡಿಗ ಮತ್ತು ಬಳಗದವರಿಂದ ನಾದಸ್ವರವಾದನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇನ್ನು ಮುಂದಕ್ಕೆ, ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕೇಳುಗರೆ, ನಾಳೆ ಬೆಳಗ್ಗೆ 6:30 ಸೀತಾರಾಮ ಕೇವಳ ಅವರಿಂದ ಚಿಂತನ ಕೇಳಲಿದ್ದೀರಿ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್

ಶ್ರೀಕುಮಾರ್ ಕತ್ರಿಬೈಲ್. 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ. ಡಾಕ್ಟರ್ ವೀರಕುಮಾರ್ ಕೆ ಅವರೊಂದಿಗೆ ಆರ್ಥ್ರೈಟಿಸ್ಗೆ ಕಾರಣಗಳು ಮತ್ತು ಪರಿಹಾರ ಕುರಿತು ಸಂದರ್ಶನ ಕೇಳಲಿದ್ದೀರಿ. 10:00 ಸಿಐಇಟಿ ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. ಆ ಬಳಿಕ 10:30 ಹೃದಯ ರಾಗ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನದಲ್ಲಿ ರಾಗ್ ದೇಶ್ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಕವನಮಾಲೆ ಕವಯತ್ರಿಯರಿಂದ ಸ್ವರಚಿತ ಕವನ ವಾಚನ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ. ಈ ಕುರಿತು ಹುಬ್ಬಳ್ಳಿಯ KMCRI ಮನೋರೋಗ ತಜ್ಞರಾಗಿರುವ ಡಾಕ್ಟರ್ ಶಿವಾನಂದ ಹಿರೇಮಠ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆ ಬಳಿಕ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ್ ಬಣಕಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.